ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದು 1946 ಶಕವರ್ಷ, ಆಷಾಢ ಮಾಸದ 28 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 19 ತಾರೀಕು ಭಾನುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಈಗ ಸಮಯ 5:58:32. ಆತ್ಮೀಯ ಕೇಳುಗರೆಲ್ಲರಿಗೂ ಮಾನಸ ಮಾಡುವ ನಮಸ್ಕಾರಗಳು.

ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮಾನಿಯಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಮತ್ತು ರೊಮಾನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಲೋಕಸಭೆಯಲ್ಲಿ ರಾಷ್ಟ್ರೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಅದೇ ವೇಳೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಗೆ ಉದ್ದವ್ ಠಾಕ್ರೆ ಬಣದ ಶಿವಸೇನೆಯ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಈ ವಿಲೀನದೊಂದಿಗೆ ಲೋಕಸಭೆಯಲ್ಲಿ ಶಿವಸೇನೆಯ ಸಂಸದರ ಸಂಖ್ಯೆ 7-13 ಏರಿಕೆಯಾಗಿದೆ. 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ

ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಕನ್ನಡದ ಮಿಥ್ಯಾ ಚಿತ್ರಕ್ಕಾಗಿ ಉತ್ತಮ ಪೋಷಕ ನಟಿ ಪ್ರಶಸ್ತಿಗೆ ರೂಪಶ್ರೀ ವರ್ಕಾಡಿ ಹಾಗೂ ಅತ್ಯುನ್ನತ ಬಾಲನಟ ಪ್ರಶಸ್ತಿಗೆ ಅತೀಶ್ ಶೆಟ್ಟಿ ಭಾಜನರಾಗಿದ್ದಾರೆ. ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಿತ್ರ ಉತ್ತಮ ತುಳು ಪ್ರಶಸ್ತಿ ಪಡೆದಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಕಳೆದ 4 ದಿನಗಳಿಂದ ಪಡೆಯುತ್ತಿದ್ದ ಚಿಕಿತ್ಸೆ ಫಲಕಾರಿಯಾಗದ ಹಿನ್ನೆಲೆಯಲ್ಲಿ ನಿಧನರಾದರು. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಉತ್ತರ ರೈಲ್ವೆಯು ಜಮ್ಮು ವಿಭಾಗದ ಕಥುವಾ ರೈಲು ನಿಲ್ದಾಣವನ್ನು ಹುತಾತ್ಮ ಕ್ಯಾಪ್ಟನ್ ಸುನೀಲ್ ಕುಮಾರ್ ಚೌಧರಿ ಕಥುವಾ ರೈಲು ನಿಲ್ದಾಣ ಎಂದು ತಕ್ಷಣದಿಂದ ಜಾರಿಗೆ ಬರುವಂತೆ ಮರು ನಾಮಕರಣ ಮಾಡಿದೆ. ಮೀಸಲಾತಿ ರಹಿತ ಟಿಕೆಟ್ ವ್ಯವಸ್ಥೆ ಹಾಗೂ ಪ್ರಯಾಣಿಕರ ಮೀಸಲಾತಿ ವ್ಯವಸ್ಥೆಯಲ್ಲಿ ಈ ರೈಲು ನಿಲ್ದಾಣವು ಎಂಸಿ ಸುನೀಲ್ ಕಥುವಾ ಎಂಬ ಹೆಸರಿನಲ್ಲಿ ಪ್ರದರ್ಶಿಸಲಾಗುತ್ತದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

ವಿಶ್ವಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಶುಭ ಸ್ವಾಗತ. ಇನ್ನೀಗ ಯಾವೆಲ್ಲ ಕಾರ್ಯಕ್ರಮಗಳು ಈ ದಿನ ಪ್ರಸಾರ ಆಗತ್ತೆ ಅಂತ ತಿಳಿದುಕೊಳ್ಳೋಣ. 6:05 ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ. 7:15 ಶುಭೋದಯ ಕರ್ನಾಟಕ. ಇದರಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳು.

8:02ಕ್ಕೆ ಶುಭೋದಯ ಕರ್ನಾಟಕದಲ್ಲಿ ಚಲನಚಿತ್ರ ಗೀತೆಗಳು ಮೂಡಿ ಬರುತ್ತೆ. 9:00ಗೆ ಇಂದಿನ ವಿಶೇಷ ಕಾರ್ಯಕ್ರಮ. 10:02ಕ್ಕೆ ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಗೀತೆಗಳು. 11:02ಕ್ಕೆ ಹೊಸ ಹಾಡು. 11:30ಕ್ಕೆ ಕಲಾಭಾರತಿ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು. 1:20ಕ್ಕೆ ಸಂದೇಶ ನಮಗೆ, ಸಂಗೀತ ನಿಮಗೆ. 2:15ಕ್ಕೆ ವೀಕೆಂಡ್ ಸ್ಪೆಷಲ್ ಸಾಂಗ್ಸ್. 2:45ಕ್ಕೆ ಚಿತ್ರತಾನ. ಮೂರು ಗಂಟೆಗೆ ಹಿಂದಿ ಕಾರ್ಯಕ್ರಮಗಳು. 4:00ಗೆ ಪರಿಮಳ ವಿಶೇಷ ಕಾರ್ಯಕ್ರಮ. 5:05ಕ್ಕೆ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. 5:15ಕ್ಕೆ ಸ್ಪೈಸ್ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02ಕ್ಕೆ ಸೇಫ್ ಡ್ರೈವ್ನಲ್ಲಿ ಗಾನ ಭಜನಾ ಕಾರ್ಯಕ್ರಮ. 6:55ಕ್ಕೆ ಕನ್ನಡ ರತ್ನ ಭಂಡಾರದ ಮರುಪ್ರಸಾರ. 7:22ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02ಕ್ಕೆ ಎಸ್

ಸ್ಥಾನಕ್ಕೆ ವಿಶೇಷ ಬೆಳ್ಳಿ ಬದುಕು. 10:02 ಪ್ರೇಮ ಗೀತೆಗಳ ಸುಮಧುರವಾದ ಕಾರ್ಯಕ್ರಮ ಪ್ರೇಮ ನಿನಾದ. ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆಗಳು ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸಲಿದ್ದೀರಿ. ಎಲ್ಲ ಕಾರ್ಯಕ್ರಮಗಳಿಗಾಗಿ ಟ್ಯೂನ್ ಮಾಡಿರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ದಿನದ ಮೊದಲ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನಾದೋಪಾಸನೆ, ಭಕ್ತಿಯ ಸಮರ್ಪಣೆ, ನಾದದ ಉಪಾಸನೆ, ನಾದೋಪಾಸನೆ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಇಂದು ನಿಮ್ಮೊಂದಿಗೆ ಮಾನಸ. ನಾದೋಪಾಸನೆಯ ಮೊದಲ ಭಾಗದಲ್ಲಿ ಭಕ್ತಿಗೀತೆಗಳು, ವಚನಗಳು, ಕೀರ್ತನೆಗಳು ಪ್ರಸಾರವಾಗುತ್ತೆ. ಎರಡನೆಯ ಭಾಗದಲ್ಲಿ ಅಂದರೆ 6:30 ಚಲನಚಿತ್ರಗಳಲ್ಲಿ ಇರುವಂತಹ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಜೊತೆಗೆ ಉತ್ತರ ಕನ್ನಡದ ಹುಲಿಯಪ್ಪನ ಆರಾಧನೆ ಕುರಿತಾಗಿ ಒಂದಷ್ಟು ಮಾಹಿತಿ ಕೂಡ ನಿಮ್ಮನ್ನು ತಲುಪಲಿದೆ.

ನಾದೋಪಾಸನೆಯಲ್ಲಿ ಮೊದಲ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಡಾಕ್ಟರ್ ಹೆಚ್ ಎ ಕಟ್ಟಿಯವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಉಪೇಂದ್ರ ಕುಮಾರ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಇಂದು ವಿಶ್ವನಾಥ್ ಅವರು ಹಾಡಿ ಸಂಗೀತವನ್ನ ನೀಡಿರುವಂತಹ ಗೀತೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರ ರಚನೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

ಜನಪದರು ಆರ್ಥಿಕವಾಗಿ ಹಿಂದುಳಿದಿದ್ದರೂ ಕೂಡ ಸಾಂಸ್ಕೃತಿಕವಾಗಿ ತುಂಬಾ ಶ್ರೀಮಂತರು. ಪರಿಸರ, ಕಾಡು, ಪಶುಗಳ ಬಗೆಗಿನ ಅವರ ಕಾಳಜಿ ತುಂಬಾ ದೊಡ್ಡ ಸಂಪತ್ತು ಅಂತ ಹೇಳ್ಬೋದು. ಅನಾದಿ ಕಾಲದಿಂದಲೂ ಮಾನವ ಪ್ರಕೃತಿಯೊಡನೆ ಒಂದು ಸಾಮರಸ್ಯದ ಜೀವನವನ್ನು ನಡೆಸ್ತಾ ಬಂದಿದ್ದಾನೆ. ಪ್ರಕೃತಿಯ ಚೆಲುವು ಅವನಿಗೆ ವಿಸ್ಮಯ ಅಂತ ಅನಿಸಿದೆ. ಹಾಗೆ ಪ್ರಕೃತಿಯಲ್ಲಿರುವಂತಹ ವಿಕೋಪಗಳು ಮನುಷ್ಯನಿಗೆ ಭಯವನ್ನು ಹುಟ್ಟಿಸಿದೆ. ಮಾನವ ಜೀವ ಜಗದ ನಡುವಿನ ಸಂಬಂಧ, ಪರಿಸರ ಕುರಿತ ಆತನ ಕುತೂಹಲ ಪ್ರಕೃತಿಯ ಆರಾಧನೆಗೆ ಪ್ರೇರೇಪಣೆಯನ್ನು ನೀಡಿದೆ.

ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಆರಾಧನೆಗೆ ಬಹುದೊಡ್ಡ ಸ್ಥಾನ ಇದೆ. ಸೂರ್ಯ ಚಂದ್ರರನ್ನ ಪೂಜಿಸುವಂಥದ್ದು, ಗಿಡಮರಗಳನ್ನು, ಪಶು ಪಕ್ಷಿಗಳನ್ನು, ಹಾಗೆ ನದಿ ಸರೋವರಗಳನ್ನು ಪೂಜಿಸುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯ ಆರಾಧನೆಯ ಬಹುಮುಖ್ಯ ಭಾಗ.

ನಾವು ಭಾರತೀಯರು ನದಿಗಳನ್ನು, ಸರೋವರಗಳನ್ನು, ವೃಕ್ಷಗಳನ್ನು, ಪ್ರಾಣಿಗಳನ್ನು ಎಲ್ಲವನ್ನೂ ಆರಾಧಿಸ್ತೇವೆ. ವೃಕ್ಷಾರಾಧನೆಯಲ್ಲಿ ಆಲ, ಅಶ್ವತ್ಥ, ಮಾವು, ಬೇವುಗಳು ಪ್ರಧಾನವಾಗಿದ್ದರೆ, ಪಶುಗಳ ಆರಾಧನೆಯಲ್ಲಿ ಹಸು, ನಂದಿ, ಗಜ, ಹಾವು ಹಾಗೆ ಹುಲಿ ಪ್ರಮುಖವಾದಂಥವು. ಗುಡ್ಡಗಾಡು ಜನರಲ್ಲಿ ಮತ್ತು ಕಾಡಿನ ಹತ್ರ ವಾಸುವಂತಹ ಜನರಲ್ಲಿ ಹುಲಿಯನ್ನು ಪೂಜಿಸುವಂಥದ್ದು ಪರಂಪರಾಗತವಾಗಿ ಬಂದಿರುವಂಥ ಪದ್ಧತಿ. ಇದಕ್ಕೆ ಎರಡು ಕಾರಣಗಳನ್ನು ಊಹಿಸಬಹುದು. ಒಂದು, ಅಣು ಅಣುವಿನಲ್ಲೂ ದೈವತ್ವ ಇದೆ ಅನ್ನುವಂತಹ ನಮ್ಮ ನಂಬಿಕೆ. ಮತ್ತೊಂದು, ಹುಲಿಯ ಆಕ್ರಮಣದ ಭೀತಿ.

ಒಣಗಿದ ತರಗೆಲೆ ತುಳಿಯುತ್ತ ಮೆಲ್ಲಗೆ ಆ ಹುಲಿ ಬರುತ್ತಿತ್ತು. ಸರಸರ ಗರ ಗರ ನಡೆಯುವ ಸದ್ದಿಗೆ ಮೊಲಗಳು ಬೆದರಿತ್ತು. ಜಿಂಕೆಯ ಮರಿಗಳು ಬೆಕ್ಕ

ಕುತ್ತಿಗೆ ಆ ಹುಲಿ ರೋಷದಿ ತಲೆಯನ್ನು ಎತ್ತಿತ್ತು. ಸಿಡಿಲಂತೆರಗಿದ ತುಪಾಕಿ ಗುಂಡು ಕಣ್ಣಿಗೆ ತಗಲಿತ್ತು. ನೋವನ್ನು ತಾಳದೆ ಆರ್ಭಟಿಸುತ್ತ ಆ ಹುಲಿ ಓಡಿತ್ತು. ಬೆಳಕಿಗೆ ಬಾರದೆ ಕುಹಿಯಲ್ಲಿ ಅಡಗಿ ವೇದನೆ ಪಡುತ್ತಿತ್ತು. ಸಾಯದೆ ಉಳಿದ ಆ ಹುಲಿ ರಾಯನು ಇಂದು ಅಲ್ಲಿರುವ ಹಳದಿಯ ಕಣ್ಣಿನ ಆ ಮೃಗ ರಾಯನು ಹಲ್ಲನ್ನು ಮಸೆದಿರುವ ಸೇಡಲಿ ಕಾಯುತ್ತ ಕುಳಿತಿರುವ

ಹುಲಿಯ ಆರಾಧನೆ ಭಾರತದ ಅನೇಕ ಭಾಗಗಳಲ್ಲಿ ನಾವು ಕಾಣಬಹುದು. ಮಹಾರಾಷ್ಟ್ರ ಮತ್ತು ಗೋವಾಗಳಲ್ಲಿ ಹುಲಿಯನ್ನ ವ್ಯಾಘ್ರೇಶ್ವರ ಅಂತ ಪೂಜಿಸೋದು ಉಂಟು. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯದ ಅಂಚಿನಲ್ಲಿ ಮೊದಲಿನಿಂದನೂ ಜನವಸತಿ ಅನ್ನೋದು ಇತ್ತು. ಹೀಗಾಗಿ ದನಕರುಗಳಿಗೆ ಹುಲಿಯ ಕಾಟ ಕೂಡ ಇತ್ತು. ಅದರ ನಿವಾರಣೆಗಾಗಿಯೇ ಬಂದದ್ದು ಹುಲಿಯಪ್ಪನ ಆರಾಧನೆ.

ಹಾಲನು ಕೊಡುವೆನೆನುತ್ತಾ ಚಂದದೀತಾ ಬರುತ್ತಿರಿ. ಇಂದೆನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ

ಪಶ್ಚಿಮ ಘಟ್ಟದ ಅರಣ್ಯ ಭಾಗದಲ್ಲಿದ್ದ ಜನರಿಗೆ ಅವರ ದನಕರುಗಳಿಗೆ ಹುಲಿಯಿಂದ ಅಪಾಯ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಅವರಲ್ಲಿ ಹುಲಿಯನ್ನ ಪೂಜಿಸುವಂತಹ ಒಂದು ಪದ್ಧತಿ ಮೂಡಿಬರುತ್ತೆ. ಹುಲಿಯಪ್ಪನ ವಿಗ್ರಹಗಳು ಉತ್ತರ ಕನ್ನಡ ಜಿಲ್ಲೆಯ ನಾನಾ ಭಾಗಗಳಲ್ಲಿ ಈಗಲೂ ಕೂಡ ಕಂಡುಬರುತ್ತೆ. ಅದರಲ್ಲೂ ಶಿರಸಿ ತಾಲೂಕಿನ ಕಲಗಾರ ಗ್ರಾಮದ ಹುಲಿದೇವರ ಕಾರ್ತಿಕ ಜಾತ್ರೆ ತುಂಬಾನೇ ಅಪರೂಪದ್ದು. ಇದನ್ನ ಹುಲಿದೇವರ ಕಾರ್ತಿಕ ಅಂತಾನೆ ಕರೀತಾರೆ. ಈ ಜಾತ್ರೆಯ ವಿಶೇಷ ಏನು ಅಂತಂದ್ರೆ, ಮಧ್ಯರಾತ್ರಿ ಶುರುವಾಗಿ ಮಾರನೇ ದಿನ ಮಧ್ಯಾಹ್ನದವರೆಗೂ ಜಾತ್ರೆ ನಡೆಯುತ್ತೆ. ಜೊತೆಗೆ ಬಾಲಕ್ಕೊಂದು ಕಾಯಿ ಪದ್ಧತಿ ಅಂತ ಇದೆ. ಈ ಪದ್ಧತಿ ಅಂತೂ ತುಂಬಾನೇ ವಿಶೇಷವಾಗಿದೆ. ಜನ ತಮ್ಮ ಹತ್ರ ಎಷ್ಟು ಹಸು ಇರುತ್ತೋ ಅಷ್ಟು ಕಾಯನ್ನ ಹುಲಿಯಪ್ಪನಿಗೆ ಹೊಡಿತಾರೆ. ಈ ರೀತಿ ಮಾಡೋದ್ರ ಜೊತೆಗೆ ಮಾರನೇ ದಿನ ಯುವಕರೆಲ್ಲರೂ ಜಾತ್ರೆಯಲ್ಲಿ ಉಂಟಾದ ಕಸವನ್ನೆಲ್ಲ ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ಕೂಡ ಪದ್ಧತಿಯಾಗಿ ಆಚರಿಸ್ಕೊಂಡು ಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಪಶುವನ್ನ ಆರಾಧಿಸುವಂತಹ ನಮ್ಮ ಸಂಸ್ಕೃತಿ ಏನಿದೆ ಅದು ಸುಟ್ಟಣ ಜೀವ ಜಗತ್ತನ್ನು ಗೌರವಿಸಬೇಕು ಅನ್ನುವಂತಹ ಪಾಠನ ಕಲಿಸುತ್ತೆ. ಅದರಲ್ಲೂ ಈ ಜಾತ್ರೆಯಲ್ಲಿ ನಡೆಯುವಂತಹ ಈ ಸ್ವಚ್ಛತೆಯ ಕಾರ್ಯ ಇದೆಯಲ್ಲ, ಅದು ಕೂಡ ನಮ್ಮ ಪರಿಸರ ವ್ಯವಸ್ಥೆಯನ್ನು ಕೂಡ ನಾವು ಗೌರವಿಸಬೇಕು ಅನ್ನೋದನ್ನು ತಿಳಿಸುತ್ತೆ. ಇದು ನಮ್ಮ ಜನಪದರ ಶಕ್ತಿ.

ನಮ್ಮ ಕೇಳುಗರು ಬೆಳಗಿನಿಂದಾನೇ ಶುಭೋದಯ ಅಂತ ಹೇಳ್ತಾ ಸಾಕಷ್ಟು ಸಂದೇಶಗಳನ್ನು ಕಳಿಸಿದ್ದಾರೆ. ಹಾಗೆ ನಾದೋಪಾಸನೆ ಕಾರ್ಯಕ್ರಮವನ್ನು ಕೂಡ ಮೆಚ್ಚಿದ್ದಾರೆ. ಕೇಶವಪುರ ಹುಬ್ಬಳ್ಳಿಯಿಂದ ಮಮತಾ ಮೇಘ ಧ್ರುವ ಬಡ್ನಿ ಅವರು, ರಾಜಾಜಿನಗರದಿಂದ ಚಂದ್ರಮತಿ ಪ್ರಕಾಶ್ ಅವರು, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹಾಗೆ ಧಾತ್ರಿ ಹರ್ಷ ಚಿಕ್ಕಲಸಂದ್ರದಿಂದ, ಅವರಂತೂ ಹಾಡುಗಳ ಆಯ್ಕೆ ತುಂಬಾ ಖುಷಿ ಕೊಡ್ತು ಅಂತ ಹೇಳಿದ್ದಾರೆ.

ಎನ್ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಮಾ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ, ಸಂಧ್ಯಾ ಮೋಹನ್ ಅವರು ಆರ್ಎಂ ನಗರದಿಂದ, ಹಾಗೆ ಕಲಬುರಗಿಯಿಂದ ಚಂದುಲಾಲ್ ಅವರು, ಪ್ರಶಾಂತ್ ಸ್ನೇಹ ಮಯೂರ ನಗರ ತುಮಕೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಧಾರವಾಡ ತಾಲೂಕಿನ ಹೆಬ್ಬಳ್ಳಿಯಿಂದ ಶಿವಾನಂದ ಪರತಪ್ಪ ಹೂಗಾರ್ ಅವರು, ಕಲಬುರಗಿ ಜಿಲ್ಲೆ ಮಾದನ ಹಿಪ್ಪರಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು, ಕವಿತಾ ಶ್ರೀನಿವಾಸ್ ವಯಸ್ ಕಾಲೋನಿ ಧಾರವಾಡದಿಂದ ಎಲ್ಲರೂ ಕೂಡ ಕಾರ್ಯಕ್ರಮದ ಜೊತೆಯಾಗಿದ್ದಾರೆ. ಬೀದರ್ ಗಣೇಶ್ ನಗರದಿಂದ ಮುದ್ದಾ ಮಹೇಶ್ ಅವರು, ಹಾಗೆ ಯಾರಿವರು, ಎಸ್ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಕೌಸಲ್ಯ ಬನಶಂಕರಿಯಿಂದ, ಎಲ್ಲರೂ ಕೂಡ ಕಾರ್ಯಕ್ರಮನ ಕೇಳ್ತಾ ಇದ್ದೀವಿ, ಖುಷಿಯಾಯಿತು ಅಂತ ಹೇಳಿದ್ದೀರಿ. ತಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು.

ಇದಾಗಿತ್ತು ಉತ್ತರ ಕನ್ನಡ ಜಿಲ್ಲೆಯ ವಿಶೇಷ ಹುಲಿಯಪ್ಪನ ಆರಾಧನೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದು ಮಾನಸ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಜಿಲ್ಲಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದದ ಮೂಲಕ ಸಭೆ ನಡೆಸಲಿದ್ದಾರೆ. ಬಳಿಕ ಬರ ನಿರ್ವಹಣೆ ಕುರಿತಂತೆ ತುರ್ತು ಸಚಿವ ಸಂಪುಟ ಸಭೆ ನಡೆಸಲಿದ್ದಾರೆ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಪನಾಮಾದ ವಿದೇಶಾಂಗ ಸಚಿವ ಝೇವಿಯರ್ ಎಡ್ವಾರ್ಡೋ ಮಾರ್ಟಿನೇಜ್ ಆಚಾ ವಾಕ್ವೇಜ್ ಅವರು ಇಂದಿನಿಂದ 5 ದಿನಗಳ ಅಧಿಕೃತ ಭಾರತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಪ್ರವಾಸದ ವೇಳೆ ಅವರು ನಾಡಿದ್ದು ನವದೆಹಲಿಯಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಹೈದರಾಬಾದ್ ಭವನದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪ್ರಕಟಿಸಲಾಗಿದೆ. ಅತ್ಯುತ್ತಮ ಚಲನಚಿತ್ರ ವಿಮರ್ಶಕ ಪ್ರಶಸ್ತಿಗೆ ಸಂಜೀವ್ ಶ್ರೀವಾಸ್ತವ ಭಾಜನರಾಗಿದ್ದಾರೆ. ಕೆ ಪ್ರದೀಪ್ ಕುಮಾರ್ ಶೆಟ್ಟಿ ಅವರ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನನಗಾಗಿ ಕನ್ನಡ ಸಿನಿಮಾದ ತತ್ವ ಮತ್ತು ರಾಜಕೀಯ ಎಂಬ ಕೃತಿಗೆ ಸಿನಿಮಾ ಕುರಿತ ಅತ್ಯುತ್ತಮ ಬರಹ ಪ್ರಶಸ್ತಿ ಸಂದಿದೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ವಿಶೇಷ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರ ಮಾಹಿತಿಗಾಗಿ ಸಹಾಯವಾಣಿ ಪ್ರಾರಂಭಿಸಿದೆ. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಮತ್ತಿತರ ಪ್ರದೇಶಗಳಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಸಂಬಂಧ ಜಾಗೃತಿ ಮೂಡಿಸಿದರು. ಮುಖ್ಯಮಂತ್ರಿ ನಿರ್ದೇಶನದಂತೆ ಪ್ರತಿ ತಿಂಗಳ ಮೊದಲ ಶನಿವಾರ ತಾಲೂಕು ಕಚೇರಿಯಲ್ಲಿ ಹಾಗೂ ಮೂರನೇ ಶನಿವಾರ ಜಿಲ್ಲಾ ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವನ್ನು ಹೋಬಳಿ ಕೇಂದ್ರದಲ್ಲಿ ನಡೆಸಲಾಗುತ್ತಿದ್ದು, ಸಾರ್ವಜನಿಕರಿಗೆ ಸಹಕಾರಿಯಾಗಲಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಮತ್ತು ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು. ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಸಮಯ ಇನ್ನೇನು 7:05 ಆಗಲಿದೆ. 7:05 ಸರಿಯಾಗಿ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಪರಾಮರ್ಶಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ರಾಜ್ಯದ 31 ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒಗಳೊಂದಿಗೆ ಇಂದು ಬೆಳಗ್ಗೆ ವಿಡಿಯೋ ಸಂವಾದ ನಡೆಯಲಿದೆ. ಬಳಿಕ ಸಂಜೆ 4:30ಕ್ಕೆ ಬರ ನಿರ್ವಹಣೆ ಕುರಿತು ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿ, ಮಳೆಗಾಲ ಹಾಗೂ ಬರಗಾಲದ ಪೂರಕ ಕ್ರಮಗಳು, ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಗುಳೆ ಹೋಗುತ್ತಿರುವುದನ್ನು ತಪ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚಿಸಲಾಗುವುದು ಎಂದರು. ಎಲ್ಲ ಮಾಹಿತಿ ಹಾಗೂ ಅಂಕಿಅಂಶಗಳ ಸಮೇತ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ವಿಸ್ತೃತ ವರದಿ ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಮೇಲುಕೋಟೆಯ

0: ಪುಟ್ಟಭತ್ತ, ಯಳಂದೂರಿನ ರತ್ನಚೂಡಿ, ಪಿರಿಯಾಪಟ್ಟಣದ ರಾಜಭೋಗ, ಹೊಳೆನರಸೀಪುರದ ರಾಜಮುಡಿ, ನಂಜನಗೂಡಿನ ಆನೆಕೊಂಬಿನ ಭತ್ತ, ಕನಕಪುರದ ಮುಂಡುಗ, ನಾಗರಹೊಳೆಕಾಡಿನ ಹಾಲುದೊಡ್ಡಿ, ತುಮಕೂರಿನ ಹಾಲುಬ್ಬಲು, ಮಲೆನಾಡಿನ ಗಂಧಸಾಲೆ, ಜೀರಿಗೆ ಸಣ್ಣ, ಹೀಗೆ 200ಕ್ಕೂ ಹೆಚ್ಚು ದೇಸಿ ತಳಿಗಳ ಭತ್ತ ಮತ್ತು ಅಕ್ಕಿ ನೋಡಲು, 35ಕ್ಕೂ ಹೆಚ್ಚು ತಳಿಗಳ ಅಕ್ಕಿ ಖರೀದಿಸಲು ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಅಕ್ಕಿ ಮೇಳ ಆಯೋಜಿತವಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ದೇಸಿ ಭತ್ತದ ಕೃಷಿ ಮತ್ತು ಸಂಸ್ಕೃತಿ ಚಿತ್ರಕಲಾ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ದೇಸಿ ಅಕ್ಕಿ ಅಡುಗೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ದೇಸಿ ಅಕ್ಕಿ ಮೇಳದ ಕುರಿತು ಮಾಹಿತಿ ನೀಡಿದ್ದಾರೆ ನೂರಾರು ದೇಸಿ ಭತ್ತ ತಳಿಗಳ ಸಂರಕ್ಷಕ ಸಿದ್ದನಹುಂಡಿಯ ಶ್ರೀನಿವಾಸಮೂರ್ತಿ.
1: ಅಕ್ಕಿಗಳು ಅಂದ್ರೆ ಬರೀ ಅಕ್ಕಿಗಳಲ್ಲ, ಪೌಷ್ಟಿಕತೆಯ ಸಂಸ್ಕೃತಿಯ ಪ್ರತೀಕ ಆಗಿದವು. ಸ್ಥಳೀಯ ವಾತಾವರಣಕ್ಕೆ ಆಹಾರ ಪದ್ಧತಿಗಳಿಗೆ ಸೂಕ್ತವಾಗದಂತ ರೈತರ ತಳಿಗಳಿವು. ನೋಡಿ, ನಾವು ಮೊದಲೆಲ್ಲ ಅನ್ನಕ್ಕೊಂದು, ಪಾಯಸಕ್ಕೊಂದು, ಇಡ್ಲಿಗೊಂದು, ದೋಸೆಗೊಂದು, ಮತ್ತೆ ಕಜ್ಜಾಯಕ್ಕೊಂದು, ಅವಲಕ್ಕಿಗೆ ಒಂದು, ಇದ್ರ ಜೊತೆಗೆ ದೇವರು ನೈವೇದ್ಯಕ್ಕೆ ಅಂತ ಒಂದು ತಳಿಗಳು ಮೀಸಲಾಗಿದ್ದವು. ಇಂತಹ ತಳಿಗಳಲ್ಲಿ ಪೋಷಕಾಂಶ ಜಾಸ್ತಿ ಇರ್ತದೆ, ನಾರಿನಂಶ ಜಾಸ್ತಿ ಇರ್ತದೆ. ಇವು ನಮ್ಮ ಪರಿಸರಕ್ಕೆ ಹೊಂದ್ಕೊಂಡು ನಮ್ಮ ತಲೆ ತಲೆಮಾರುಗಳಿಂದ ನಮ್ಮ ಜೊತೆ ನಮ್ಮನ್ನ ಆರೋಗ್ಯ ಕಾಪಾಡ್ಕೊಂಡ್ ಬಂದಿದ್ದಾವೆ. ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಗ್ರಾಹಕರು ಏನಾಗಿದ್ದಾರೆ ಅಂದ್ರೆ, ಅಂಗಡಿಯ ಪಾಲಿಸಕ್ಕಿಗೆ ಅವಲಂಬಿತರಾಗಿ ಅವರ ಹಣ, ಆರೋಗ್ಯ ಎರಡನ್ನು ಕಳ್ಕೊಳ್ತಾ ಇದ್ದಾರೆ. ಇದರ ದೃಷ್ಟಿಯಿಂದ ಈ ಅಕ್ಕಿಯ ಮಹತ್ವವನ್ನ ಮತ್ತೆ ಅರಿವು ಮೂಡಿಸೋದಕ್ಕೋಸ್ಕರ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಲ್ಲಿ ಸಹಜ ಸಮೃದ್ಧ, ಸಹಜ ಸೀಡ್ಸು ಮತ್ತೆ ಭತ್ತ ಉಳಿಸಿ ಆಂದೋಲನ ಸಹಯೋಗದೊಂದಿಗೆ ದೇಸಿ ಅಕ್ಕಿ ಮೇಳವನ್ನು ಆಯೋಜಿಸಿದೀವಿ. ಇದರಲ್ಲಿ ಗ್ರಾಹಕರು ಬಂದು, ನಿಮ್ಗೆ ತರ ತರಹವಾದ ಅಕ್ಕಿಗಳಿದೆ, ಕೆಂಪಕ್ಕಿ ಇದೆ, ಕಪ್ಪಕ್ಕಿ ಇದೆ, ಮತ್ತೆ ಬಾಸುಮತಿ ಅಕ್ಕಿ ಇದೆ, ಸೆಂಟೆಡ್ ಅಕ್ಕಿ ಇದೆ, ಗಂಧಸಾಲೆ ಇದೆ, ದೀರ್ಘಸಣ್ಣ ಇದೆ, ಡಯಾಬಿಟಿಕ್ ರೈಸ್ ಇದೆ, ಒಂದು 35ಕ್ಕೂ ಹೆಚ್ಚು ಅಕ್ಕಿಗಳು ಪ್ರದರ್ಶನ ಇದೆ ಮತ್ತೆ ಮಾರಾಟಕ್ಕಿದೆ. ನಮ್ಮ ಗ್ರಾಹಕರು ಬಂದು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಿಮ್ಮನ್ನ ಈ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ.
0: ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸರಕು ರಫ್ತಿನಲ್ಲಿ ಕರ್ನಾಟಕ ಶೇಕಡ 7.78% ಪಾಲು ಹೊಂದಿದ್ದು ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ನಂತರ 4ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟಾರೆ ರಫ್ತು ವಲಯದಲ್ಲಿ ಶೇಕಡ 24% ಪಾಲು ಹೊಂದಿ ಪ್ರಥಮ ಸ್ಥಾನ ಕಾಯ್ದುಕೊಂಡಿದೆ ಎಂದು ಅವರು ಸಭೆಗೆ ಮಾಹಿತಿ ನೀಡಿದರು. ನೆಟ್ವರ್ಕ್ ಟೈಮ್ ಪ್ರೋಟೋಕಾಲ್ ಮತ್ತು ಅತ್ಯಾಧುನಿಕ ವೈಟ್ ರ್ಯಾಬಿಟ್ ತಂತ್ರಜ್ಞಾನದ ಮೂಲಕ ದೇಶಾದ್ಯಂತ ಕಾನೂನು, ಆಡಳಿತ, ವಾಣಿಜ್ಯ ಮತ್ತು ಡಿಜಿಟಲ್ ವಲಯಗಳಲ್ಲಿ ಒಂದೇ ನಿಖರ ಸಮಯವನ್ನು ಒಂದು ದೇಶ ಒಂದು ಸಮಯ ಧ್ಯೇಯದೊಂದಿಗೆ ಸಮೀಕರಿಸಲಾಗುತ್ತಿದೆ ಎಂದು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಾಲಗಣನೆಯ ಈ ಮಹತ್ವದ ತಾಂತ್ರಿಕ ಕ್ರಾಂತಿ ದೇಶದ ಭದ್ರತೆ, ಸೈಬರ್ ವ್ಯವಸ್ಥೆ ಮತ್ತು ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ತಮ್ಮ ಇಲಾಖೆಯ ಕಾರ್ಯವೈಖರಿ ಮತ್ತು ಸರ್ಕಾರದ ಯೋಜನೆಯನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ ಪ್ರಧಾನಮಂತ್ರಿಯವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969 ಜುಲೈ 19ರಂದು ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ನಿಪುಣ್ ಭಾರತ್ ಮಿಷನ್ ಯೋಜನೆ ಅನುಷ್ಠಾನಗೊಂಡು 5 ವರ್ಷಗಳು ಪೂರ್ಣಗೊಂಡಿವೆ.

0: ಮಾಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು ಮೂರನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸಲು 3-9 ವರ್ಷ ವಯಸ್ಸಿನ ಮಕ್ಕಳಿಗೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಧಾರವಾಡ ತಾಲೂಕು ಕರಡಿಗುಡ್ಡ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆಯ ನಿಪುಣ್ ಯೋಜನೆ ಅನುಷ್ಠಾನದ ಕುರಿತು ಮುಖ್ಯಾಧ್ಯಾಪಕ ಎನ್ಜಿ ಗುರುಪುತ್ರನವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: National Initiative for Proficiency in Reading with Literacy and Numeracy. ಕೇಂದ್ರ ಸರ್ಕಾರ ನಿರ್ದೇಶಿತ NCERT NGOಗಳ ಮೂಲಕ 3-10 ತರಗತಿಯ ವಿದ್ಯಾರ್ಥಿಗಳ ಕಲಿಕಾ ಫಲಗಳನ್ನು ಆಧರಿಸಿ ರಾಷ್ಟ್ರೀಯ ಅರ್ಹತಾ ಸಮೀಕ್ಷೆಗಳನ್ನು ನಡೆಸಲಾಗಿ ಮಕ್ಕಳ ಕಲಿಕಾ ಕೌಶಲ್ಯಗಳಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡು ಬಂದಿದ್ದವು. ಈ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ 2020 ಮಾರ್ಗಸೂಚಿಯಂತೆ ನಿಪುಣ ಭಾರತ ಶೈಕ್ಷಣಿಕ ಉಪಕ್ರಮದಡಿಯಲ್ಲಿ ಹಲವಾರು ಕ್ರಿಯಾ ಯೋಜನೆಗಳನ್ನು ಹಾಕಿಕೊಂಡು ಮಕ್ಕಳ ಆಸಕ್ತಿ ಹಾಗೂ ಕಲಿಕಾ ಮಟ್ಟವನ್ನು ಆಧರಿಸಿ ಹಾಗೂ ಅವರ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಸರಳ ಓದು ಬರಹ ಹಾಗೂ ಸರಳ ಲೆಕ್ಕಗಳನ್ನು ಅಂದರೆ ಸಂಖ್ಯಾಜ್ಞಾನ ಮಾಡಿಸುವಲ್ಲಿ ಎಲ್ಲಾ ಶಿಕ್ಷಕರು ಸಾಕಷ್ಟು ಪರಿಹಾರಗಳನ್ನು ಕಂಡುಕೊಂಡು ಬೋಧನೋಪಕರಣಗಳನ್ನು ಬಳಸಿಕೊಂಡು ಮಕ್ಕಳಿಗೆ ಆಸಕ್ತಿದಾಯಕ ಚಟುವಟಿಕೆಗಳನ್ನು ಮಾಡಿಸಿ ಹಂತ ಹಂತವಾಗಿ ಎಲ್ಲಾ ಪ್ರಾಥಮಿಕ ಶಾಲಾ ಮಕ್ಕಳು FLN ಅಂದರೆ ಫೌಂಡೇಶನ್ ಲಿಟ್ರಸಿ ಆಂಡ್ ನ್ಯೂಮರಸಿ ಸಾಧಿಸುವಂತೆ ಕ್ರಿಯಾಶೀಲರಾಗಿದ್ದಾರೆ.
0: ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಕರ್ನಾಟಕ ಅಮೇಚ್ಯೂರ್ ಮಲ್ಲಕಂಬ ಅಸೋಸಿಯೇಷನ್ ಆಯೋಜಿಸಿದ್ದ ಗ್ರಾಮೀಣ ಸೊಗಡಿನ ದೇಸಿ ಕ್ರೀಡೆ ಮಲ್ಲಕಂಬದಲ್ಲಿ ಅನೇಕ ಯುವ ಪ್ರತಿಭೆಗಳು ಪಾರಮ್ಯ ಮೆರೆದಿವೆ. ಧಾರವಾಡದ ನೂತನ ಈಜುಗೊಳ ಹಾಗೂ ಕ್ರೀಡಾ ಸಂಕೀರ್ಣದಲ್ಲಿ ನಿನ್ನೆ ಸಮಾರೋಪಗೊಂಡ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆಗಳಲ್ಲಿ 275 ಹೆಚ್ಚು ಮಲ್ಲಕಂಬ ಪಟುಗಳು ಪಾಲ್ಗೊಂಡಿದ್ದರು. ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡ ಅವರ ಪತ್ನಿ ಚನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವಯಸ್ಸಾಗಿತ್ತು. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾಹಿತಿ ನೀಡಿ, ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದರು. ಪ್ರಧಾನಮಂತ್ರಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇತ್ತೀಚೆಗೆ ನಿಧನರಾದ ನಾಡಿನ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ಅವರಿಗೆ ರಾಜ್ಯ ಲಲಿತಕಲಾ ಅಕಾಡೆಮಿ ಇಂದು ಬೆಳಗ್ಗೆ 11 ಬೆಂಗಳೂರಿನ ಕಸ್ತೂರಿಬಾ ರಸ್ತೆಯ ವೆಂಕಟಪ್ಪ ಆರ್ಟ್ ಗ್ಯಾಲರಿಯಲ್ಲಿ ಶ್ರದ್ದಾಂಜಲಿ ಹಾಗೂ ನುಡಿನಮನ ಸಭೆ ಆಯೋಜಿಸಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪ್ ಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಭೇಟಿ ನೀಡಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಪ್ರಗತಿ ಪರಿಶೀಲಿಸಿದರು. ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರದಲ್ಲಿ ಮಾನವ ಸರಪಳಿ ಹಾಗೂ ಸ್ವಚ್ಛತಾ ಶ್ರಮದಾನದ ಮೂಲಕ ಜಿಲ್ಲಾಡಳಿತ ಮತದಾರ ಜಾಗೃತಿ ಆಂದೋಲನ ಆಯೋಜಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ ಇಂದು ಮುಖ್ಯಮಂತ್ರಿಯವರಿಂದ ಬರ ಪರಾಮರ್ಶೆ, ಬಳಿಕ ಬರ ನಿರ್ವಹಣೆ, ತುರ್ತು ಸಚಿವ ಸಂಪುಟ ಸಭೆ. ಮೈಸೂರಿನ ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ಅಪರೂಪದ ದೇಸಿ ಅಕ್ಕಿ ತಳಿಗಳ ಮೇಳ ಇಂದು ಸಮಾರೋಪ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ, ಶಾಲಿನಿ ರಜನೀಶ್. ರಾಜ್ಯಮಟ್ಟದ 3ನೇ ಆವೃತ್ತಿಯ ಮಲ್ಲಕಂಬ ಸ್ಪರ್ಧೆ ಧಾರವಾಡದಲ್ಲಿ ಯಶಸ್ವಿ ಸಂಪನ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಎಲ್ಲಾ ಕನ್ನಡ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಶುಭ ಸ್ವಾಗತ. ಈ ದಿನ ಶುಭೋದಯ ಕರ್ನಾಟಕ ಅಂತ ಹೇಳ್ತಾ ನಿಮ್ಮ ಜೊತೆಯಾಗಿರೋದು ಮಾನಸ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನಿ.

0: ಮನಸ್ಸು ಹೇಗಿದೆ ಯಾರು ಕೇಳಿಲ್ಲ. ಬರೆದವರು ಎಂ ಎನ್ ವ್ಯಾಸರಾವ್. ಕವಿ ಗೀತರಚನಕಾರ. ಮಳೆಯಲ್ಲಿ ನೆನೆದ ಮರಗಳು ಅವರ ಮಹತ್ವದ ಕೃತಿ. ಇರಲಿ ನಿನ್ನ ಪ್ರೀತಿ, ಬೆಳ್ಳಿ ಮೂಡುವ ಮುನ್ನ, ಇವೆಲ್ಲ ಅವರ ಕವನ ಸಂಕಲನಗಳು. ಧಾರಾವಾಹಿಗಳಿಗೆ ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ ಎಂಎನ್ ವ್ಯಾಸರಾವ್. ಕನ್ನಡದ ಮಹತ್ವದ ಕವಿ ಅವರು. ಕನ್ನಡ ಕಾವ್ಯ ಕವನ ಬಗ್ಗೆ ಏನಾದರೂ ಹೇಳಿ ಅಂದರೆ ಎಲ್ಲವನ್ನೂ ನೃಪತುಂಗಾನೇ ಹೇಳ್ಬಿಟ್ಟಿದ್ದಾನೆ, ನಾವೇನು ಹೇಳೋದು ಅಂತ ಹೇಳ್ತಾ ಇದ್ರು. ಸಾಹಿತ್ಯವನ್ನು ಓದಿ ಆಮೇಲೆ ನೀವು ಬರೆಯಿರಿ ಅಂತ ಚಿಕ್ಕವರಿಗೆ ಅವರು ಹೇಳ್ತಾ ಇದ್ದ ಮಾತು. ಕನ್ನಡ ಪ್ರೀತಿ ಬಗ್ಗೆ, ಕನ್ನಡ ಕಾವ್ಯದ ಬಗ್ಗೆ ಅವರಾಡಿದ ಮಾತುಗಳು.
1: ಭಾಷೆ ಮಾನವರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಬಳಸುವ ಧ್ವನಿರೂಪಿಯಾದ ಸಾಧನ. ಭಾಷೆ ಇದ್ದಕ್ಕಿದ್ದಂತೆ ಬದಲಾಗುವುದಿಲ್ಲ, ಕ್ರಮೇಣ ಬದಲಾಗುತ್ತದೆ. ಈ ರೀತಿಯ ವಿಂಗಡಣೆಯಾದ ಕನ್ನಡದಲ್ಲೂ ಕವಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ. ಪಂಜೆ ಮಂಗೇಶರಾಯರು ಹುತ್ತರಿ ಹಾಡಿನಲ್ಲಿ ತೋರಿಸುವ ಕೆಚ್ಚು ಮತ್ತು ಪ್ರೀತಿ ಅಸಾದೃಶ್ಯವಾದದ್ದು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹರುವ ಬಗ್ಗದೋಲ್ ಎಂದು ಕೊಂಡಾಡುತ್ತಾರೆ ಕನ್ನಡಾಂಬೆಯ ಹಿರಿಮೆಯನ್ನು ಕುರಿತು. ಆಮೇಲೆ ಬಂದ ಬೆನಗಲ್ ರಾಮರಾಯರು ಏನನ್ನು ಹೇಳುತ್ತಾರೆ ಕೇಳೋಣ. ಕನ್ನಡವನು ಉಳಿದು ಎನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನ ಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಎಂಬುದಾಗಿ ತಮ್ಮ ಕನ್ನಡತನವನ್ನು ಸಾರಿದ್ದಾರೆ. ಕನ್ನಡವನ್ನು ಕನ್ನಡ ನಾಡನ್ನು ಕಟ್ಟಿದ ಹಿರಿಯ ಕವಿಗಳಲ್ಲಿ ಒಬ್ಬರಾದ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡ ಧ್ವಜವನ್ನು ಹಾರಿಸಿದವರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಎಂದು ಕನ್ನಡವನ್ನು ಮೇಲಕ್ಕೆ ಎತ್ತಿದವರು, ಕನ್ನಡದ ಅಭಿಮಾನ ಜನರಲ್ಲಿ ಬಿತ್ತಿದವರು. ಕನ್ನಡದ ಪ್ರೀತಿ ಎಷ್ಟು ಎಂಬುದನ್ನು ಅವರ ಕಾವ್ಯದಲ್ಲೇ ವ್ಯಕ್ತವಾಗಿದೆ. ಹೇಗೆ ಎಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟು, ಎಷ್ಟು ಗಂಭೀರವಾಗಿ, ಎಷ್ಟು ತೀವ್ರವಾಗಿ ಅನುಭವಿಸಿ ಆ ಕನ್ನಡವನ್ನು ಪ್ರೀತಿಸಿದ್ರು ಅನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಬೇಂದ್ರೆಯವರು. ಏಳು ಶೂರರ ಖಣಿ, ಏಳು ವೀರರ ರಾಣಿ, ಏಳು ತೀರದ ವೀರ ರಸದ ವಾಣಿ, ಏಳು ಮೀರದ ಜಾನಿ, ಏಳು ಈ ಸ್ಥಿತಿಗಾಣಿ, ಏಳು ವರ ವರದ ಪಾಣಿ. ಅಬ್ಬಾ, ಯಾರೇ ಈ ಮಾತನ್ನು ಕೇಳಿದ್ರು ಎದ್ದು ಬಿಡಬೇಕು. ಅಂದ್ರೆ ಕನ್ನಡಕ್ಕೆ ರಾಣಿಯ ಪಟ್ಟವನ್ನು ಕಟ್ಟಿದ್ದಾರೆ ಬೇಂದ್ರೆಯವರು. ಎಲ್ಲರಿಗೂ ಬೇಕಾದ ಈ ಕನ್ನಡ ಯಾತಿಕ್ಕೆ ಈಗ ಬರ್ತಾ ಬರ್ತಾ ಅದಕ್ಕಿರ್ತಕ್ಕಂಥ ದೇಶಕ್ತಿಯನ್ನ ಯಾತಿಕ್ ಕಳ್ಕೊಳ್ತಿದೆ? ಒಂದು ಮಾತಿದೆ, ಪ್ರಪಂಚದ ಸುಮಾರು 7,000 ಭಾಷೆಗಳಲ್ಲಿ ಪ್ರತಿ 2 ವಾರಗಳಿಗೆ ಒಂದು ಭಾಷೆ ಸಾಯತ್ತಂತೆ. ಈ ಆಘಾತಕಾರಿಯಾದ ವಿಷಯ ಬಹಳ ಹಿಂದೆನೆ ವರದಿಯಾಗಿತ್ತು. ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕೆಲವು ಭಾಷೆಗಳು ಹಾಗಾಗಿ ಮಾಯವಾಗ್ಬಿಟ್ರು. ಇದನ್ನು ಗಮನಿಸ್ತಾ ಹೋದರೆ ಇವತ್ತು ನಾವು ನಮ್ಮ ಭಾಷೆಯನ್ನು, ನಮ್ಮ ಕನ್ನಡವನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ತಾ ಇದ್ದೀವಿ, ಎಷ್ಟು ಸದುಪಯೋಗ ಪಡಿಸ್ಕೋತೀವಿ, ಎಷ್ಟು ಶಬ್ದಗಳು ಕನ್ನಡದಲ್ಲಿ, ಅಷ್ಟು ಶಬ್ದಗಳನ್ನು ನಾವು ಬಳಸ್ತಾ ಇದ್ದೀವಿ. ಕೆಲವೇ ಶಬ್ದಗಳು ಮಾತ್ರ ನಮ್ಮ ಬಾಯಿಗಳಲ್ಲಿದೆ. ಯಾಕೆಂದರೆ ಭಾಷೆ ಯಾವತ್ತೂ ಕೂಡ ಚಾಲ್ತಿಯಲ್ಲಿ ಇದ್ದಷ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತೆ. ಕನ್ನಡ ಅನಿವಾರ್ಯವಾಗಬೇಕು. ಕನ್ನಡ ಅನಿವಾರ್ಯವಾದಾಗ ಈ ಭಯ ಎಲ್ಲ ಯಾವುದು ಇರೋದಿಲ್ಲ ಅಂತ ಅನ್ಸುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಮತ್ತೆ ಈ ಕನ್ನಡ ಫೀನಿಕ್ಸ್ ರೀತಿ ಹೊಸದಾಗಿ ಹುಟ್ಟಿ ಮತ್ತೆ ಕನ್ನಡದ ಬಾವುಟವನ್ನು ಮೇಲಕ್ಕೆ ಹಾರಿಸಬೇಕು. ಒಂದು ಭಾಷೆ ನಿಜವಾಗಲೂ ತನ್ನ ಪಾತಿವ್ರತೆಯನ್ನು, ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು. ಆ ರೀತಿ ನಾವು ಭಾಷೆಯನ್ನು ಬೆಳೆಸಬೇಕಾಗಿದೆ ಕನ್ನಡ ಆ ಮಟ್ಟಕ್ಕೆ. ಯಾಕೆಂದರೆ ಇವಾಗಲೇ ನೀವು ಶಾಸ್ತ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಏರಿದೆ. ಅದು ಯಾವಾಗಲೂ ಭಾಷೆ ಮಂದಾಸನದಲ್ಲಿ ಇರತಕ್ಕಂಥದ್ದಲ್ಲ, ಅದು ಜನರ ಹೃದಯದಲ್ಲಿರಬೇಕು, ನಾಡಿ ಮಿಡಿತದಲ್ಲಿರಬೇಕು, ಅವರ ಕಂಠದಲ್ಲಿರಬೇಕು, ಅವರ ನಾಲಿಗೆಯ ಮೇಲಿರಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಮತ್ತೆ ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸೋಣ.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಎಂಎನ್ ವ್ಯಾಸರಾವ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಕನ್ನಡವೇ ಸಂಪತ್ತು, ಕನ್ನಡಕ್ಕೆ ಕೈ ಎತ್ತು. ಕನ್ನಡ ರತ್ನ ಭಂಡಾರ ಕೇಳಿದ್ರಿ. ಇನ್ನು ಮುಂದೆ ಕನ್ನಡ ಕವಿಗಳ ರಚನೆಯ ಭಾವಗೀತೆಗಳು ನಿಮಗಾಗಿ ಮೂಡಬರುತ್ತೆ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಒಂಚೂರು ದೂರಕ್ಕೆ ಭಾವಯಾನವನ್ನ ಮಾಡೋಣ. ಮೊದಲಿಗೆ ಕವಿ ಕುವೆಂಪು ಅವರು ಅಮೂರ್ತವಾದ ಒಂದು ಭಾವನೆಗಳ ಪ್ರಪಂಚಕ್ಕೆ ಕರೆದೊಯ್ತಾ ಇದ್ದಾರೆ. ಶಿವಮೊಗ್ಗ ಸುಬ್ಬಣ್ಣ ಅವರು ಧನಿಯಾಗಿದ್ದಾರೆ.

ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ದೂರ ತೀರದ ಭಾವಯಾನವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಬಿ ಆರ್ ಛಾಯಾ ಅವರು ದೂರ ತುದಿಯಲ್ಲಿ ಏನನ್ನ ಹುಡುಕ್ತಾ ಇದ್ದಾರೆ, ಏನು ಅಂತ ಕೇಳಿಕೊಂಡು ಬರೋಣ ಬನ್ನಿ.

0: ಭಾವಗೀತೆಗಳನ್ನ ಕೇಳ್ತಾ ಇದ್ದೀರಿ. 7:35 ಇನ್ನು ಮುಂದೆ ರಾಷ್ಟ್ರೀಯ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮೇನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಇಂಗ್ಲೆಂಡ್ಗೆ ಜಯ. ವಾರ್ತೆಗಳ ವಿವರ. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಸಂಸತ್ತಿನ ಮುಂಗಾರು ಅಧಿವೇಶನವು ನಾಳೆ ಆರಂಭವಾಗಿ ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಚರ್ಚೆ ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸಲು ಉದ್ದೇಶಿಸಲಾಗಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಇದೇ 25ರವರೆಗೆ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಮೊಲ್ಡೋವಾ ಗಣರಾಜ್ಯ, ಉತ್ತರ ಮ್ಯಾಸಿಡೋನಿಯಾ ಗಣರಾಜ್ಯ ಹಾಗೂ ರೊಮೇನಿಯಾದ ಅಧ್ಯಕ್ಷರ ಆಹ್ವಾನದ ಮೇರೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಈ ಭೇಟಿ ಕೈಗೊಂಡಿದ್ದಾರೆ. ಇದು ಮೊಲ್ಡೋವಾ ಗಣರಾಜ್ಯ ಮತ್ತು ಉತ್ತರ ಮ್ಯಾಸಿಡೋನಿಯಾದ ಭಾರತದ ರಾಷ್ಟಪತಿಯೊಬ್ಬರು ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. 3 ದಶಕಗಳಲ್ಲಿ ಭಾರತದ ರಾಷ್ಟಪತಿಯವರು ರೊಮೇನಿಯಾಗೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಉಭಯ ದೇಶಗಳ ಹಿರಿಯ ಸರ್ಕಾರಿ ಪ್ರತಿನಿಧಿಗಳು, ಕೈಗಾರಿಕಾ ವಲಯದ ಮುಖಂಡರು ಹಾಗೂ ಉದ್ಯಮ ಪ್ರತಿನಿಧಿಗಳು ಈ ವೇದಿಕೆಯಲ್ಲಿ ಭಾಗವಹಿಸಿ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಬಲಪಡಿಸುವ ಹೊಸ ಅವಕಾಶ

0: ಕುರಿತು ಚರ್ಚಿಸಿದರು. ಕಳೆದ ಎರಡು ದಶಕಗಳಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದ್ದು, ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಭಾರತವೂ ಒಂದಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತದ ಉತ್ಪಾದನಾ ವಲಯದ ವಿಸ್ತರಣೆ, ನಾವೀನ್ಯತೆ ಆಧಾರಿತ ಪರಿಸರ ವ್ಯವಸ್ಥೆ ಹಾಗೂ ಸುಧಾರಣಾ ಕ್ರಮಗಳು ಜಾಗತಿಕ ಹೂಡಿಕೆದಾರರು ಮತ್ತು ಉದ್ಯಮಗಳಿಗೆ ಅಪಾರ ಅವಕಾಶಗಳನ್ನು ಒದಗಿಸಿವೆ ಎಂದು ಸಚಿವರು ತಿಳಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಉಸಿರಾಟದ ಸಮಸ್ಯೆ ಹಿನ್ನೆಲೆಯಲ್ಲಿ ಬುಧವಾರ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ. ನಾಳೆ ಹಾಸನದ ಹರದನಹಳ್ಳಿ ಮಾವಿನಕೆರೆ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಚೆನ್ನಮ್ಮನವರು ತಮ್ಮ ವಿನಯ ಹಾಗೂ ಸಮಾಜ ಸೇವೆಯ ಮೇಲಿನ ಬದ್ದತೆಗಾಗಿ ಎಲ್ಲರ ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಮಂಡಳಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ, ಭೂಕುಸಿತ ಹಾಗೂ ಪ್ರವಾಹದ ಸಾಧ್ಯತೆ ಇರುವುದರಿಂದ ಅನಗತ್ಯ ಪ್ರಯಾಣ ಮಾಡದಂತೆ ಆಡಳಿತ ಸಾರ್ವಜನಿಕರಿಗೆ ಸೂಚಿಸಿದೆ. ಹವಾಮಾನ ವೈಪರೀತ್ಯದ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿನ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಹಾಗೂ ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಮುಂದಿನ ಆದೇಶದವರೆಗೆ ಬಾಲ್ತಾಲ್ ಮತ್ತು ನುನ್ವಾನ್ ಚಂದನ್ವಾರಿ ಮೂಲ ಶಿಬಿರಗಳಿಂದ ಯಾತ್ರಿಕರಿಗೆ ಮುಂದೆ ತೆರಳಲು ಅನುಮತಿ ಇರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹವಾಮಾನ ಪರಿಸ್ಥಿತಿಯ ಸಮಗ್ರ ಪರಿಶೀಲನೆಯ ಬಳಿಕ ಮಾರ್ಗಗಳು ಸುರಕ್ಷಿತವೆಂದು ಘೋಷಿಸಿದ ನಂತರ ಯಾತ್ರೆಯನ್ನು ಪುನರಾರಂಭಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಮರನಾಥ ಯಾತ್ರೆಯಲ್ಲಿ ಈವರೆಗೆ 370,000 ಹೆಚ್ಚು ಭಕ್ತರು ಪವಿತ್ರ ಗುಹಾ ದೇಗುಲದಲ್ಲಿ ದರ್ಶನ ಪಡೆದಿದ್ದಾರೆ. ಜುಲೈ 3 ಆರಂಭವಾದ 57 ದಿನಗಳ ಯಾತ್ರೆಯು ಆಗಸ್ಟ್ 28 ಶ್ರಾವಣ ಪೂರ್ಣಿಮೆ ಹಾಗೂ ರಕ್ಷಾಬಂಧನದಂದು ಸಮಾಪ್ತಿಯಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 2026 ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿ ಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದು. ರಾಷ್ಟೀಯ ಶಿಕ್ಷಣ ನೀತಿಯ ಶಿಫಾರಸಿನಂತೆ ಈ ವರ್ಷದಿಂದ 10ನೇ ತರಗತಿಗೆ 2 ಮಂಡಳಿ ಪರೀಕ್ಷೆಗಳನ್ನು ಸಿಬಿಎಸ್ಇ ಪರಿಚಯಿಸಿತ್ತು. ಮುಖ್ಯ ಪರೀಕ್ಷೆಯನ್ನು ಫೆಬ್ರವರಿ 17 ಮಾರ್ಚ್ 11 ಹಾಗೂ ದ್ವಿತೀಯ ಪರೀಕ್ಷೆಯನ್ನು ಮೇ 15 ನಡೆಸಲಾಗಿತ್ತು. ಮುಖ್ಯ ಹಾಗೂ ದ್ವಿತೀಯ ಪರೀಕ್ಷೆಗಳ ಒಟ್ಟಾರೆ ಫಲಿತಾಂಶದಲ್ಲಿ ಶೇಕಡಾ 96.78% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಎಂದು ಸಿಬಿಎಸ್ಇ ತಿಳಿಸಿದೆ. ವಿದೇಶದಲ್ಲಿರುವ ಸಿಬಿಎಸ್ಇ ಅಂಗಸಂಸ್ಥೆ ಶಾಲೆಗಳ ವಿದ್ಯಾರ್ಥಿಗಳು ಡಿಜಿ ಲಾಕರ್ ಮೂಲಕ ತಮ್ಮ ಫಲಿತಾಂಶ ಹಾಗೂ ಡಿಜಿಟಲ್ ಶೈಕ್ಷಣಿಕ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ದಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಕಾರ್ಮಿಕರ ಕೆಲಸದ ಪರಿಸ್ಥಿತಿ, ಸುರಕ್ಷತೆ ಹಾಗೂ ಸಮಗ್ರ ಕಲ್ಯಾಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ

ರಾಷ್ಟೀಯ ಪೌರ ಕಾರ್ಮಿಕರ ಆಯೋಗ ಎನ್ಸಿಎಸ್ಕೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿತು. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪ್ರಕಾರ ಈ ಸಭೆಯು ಪೌರ ಕಾರ್ಮಿಕರ ಸಂಘಗಳ ಮುಖಂಡರು ಹಾಗೂ ನೆಲಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ಪ್ರಸ್ತಾಪಿಸಿದ ಕುಂದು ಕೊರತೆಗಳು ಮತ್ತು ವ್ಯವಸ್ಥಾತ್ಮಕ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳ ಕುರಿತು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ವೇದಿಕೆಯಾಗಿತ್ತು. ಸಭೆಯಲ್ಲಿ ಪೌರ ಕಾರ್ಮಿಕರ ಕಾರ್ಯನಿರ್ವಹಣೆಯ ಪರಿಸ್ಥಿತಿ, ಸುರಕ್ಷತಾ ಕ್ರಮಗಳು ಹಾಗೂ ಅವರ ಸಮಗ್ರ ಕಲ್ಯಾಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಲಾಯಿತು. ಲೋಕಸಭೆಯಲ್ಲಿ ರಾಷ್ಟೀಯ ನಾಗರಿಕರ ಪಕ್ಷ ಎನ್ಸಿಪಿಐ ಸೇರಿರುವ ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಕಲ್ಪಿಸಲು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅನುಮೋದನೆ ನೀಡಿದ್ದಾರೆ. ಇದೇ ವೇಳೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಗೆ ಶಿವಸೇನೆ ಉದ್ದವ್ ಠಾಕ್ರೆ ಬಣದ 6 ಲೋಕಸಭಾ ಸದಸ್ಯರು ವಿಲೀನಗೊಳ್ಳಲು ಸಲ್ಲಿಸಿದ್ದ ಪ್ರಸ್ತಾವನೆಗೂ ಅವರು ಅನುಮೋದನೆ ನೀಡಿದ್ದಾರೆ. ಹಂಗೇರಿಯ ಬುಡಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯು 76 ಕೆಜಿ ವಿಭಾಗದಲ್ಲಿ ಭಾರತದ ಕಾಜಲ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ಅವರನ್ನು ಎದುರಿಸಿದ ಕಾಜಲ್ 3-3 ಅಂಕಗಳ ಸಮಬಲದ ನಡುವೆಯೂ ತಾಂತ್ರಿಕ ಮಾನದಂಡದ ಆಧಾರದಲ್ಲಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2026 3ನೇ ಸ್ಥಾನಕ್ಕಾಗಿ ನಡೆದ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಫ್ರಾನ್ಸ್ ವಿರುದ್ದ 6-4 ಗೋಲುಗಳ ಅಂತರದಿಂದ ಗೆದ್ದು ಕಂಚಿನ ಪದಕ ತನ್ನದಾಗಿಸಿಕೊಂಡಿದೆ. ಮೊದಲಾರ್ಧದಲ್ಲೇ ಇಂಗ್ಲೆಂಡ್ 4-0 ಮುನ್ನಡೆ ಸಾಧಿಸಿತ್ತು. ಡೆಕ್ಲಾನ್ ರೈಸ್, ಏಜ್ರಿ ಕೋನ್ಲಾ ಹಾಗೂ ಬುಖಾಯಾ ಸಾಕಾ ಗೋಲು ಗಳಿಸಿದರು. ದ್ವಿತೀಯಾರ್ಧದಲ್ಲಿ ಫ್ರಾನ್ಸ್ ಪರ ಕೈಲಿಯನ್ ಎಂಬಾಪ್ಪೆ 2 ಗೋಲು ಗಳಿಸಿ ಹೋರಾಟ ನಡೆಸಿದರು. ತಂಡವನ್ನು ಗೆಲುವಿನತ್ತ ಕೊಂಡೊಯ್ಯಲು ಸಾಧ್ಯವಾಗಲಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಇಂದು ಸರ್ವಪಕ್ಷ ಸಭೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ, ರೊಮಾನಿಯಾ ಪ್ರವಾಸ. ಭಾರತ ಎಸ್ಟೋನಿಯಾ ಆರ್ಥಿಕ ಸಹಕಾರ ವಿಸ್ತರಣೆಗೆ ಒತ್ತು, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಮಹಿಳಾ ಕುಸ್ತಿ ಸ್ಪರ್ಧೆ, ಭಾರತದ ಕಾಜಲ್ಗೆ ಚಿನ್ನದ ಪದಕ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ದ ಇಂಗ್ಲೆಂಡ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಟ್ಯೂನ್ ಮಾಡಿ ಕೇಳ್ತಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಭಾವಗೀತೆಗಳನ್ನು. ಮುಂದಿನ ಭಾವಗೀತೆ ವೀಣೆಯನ್ನ ದೂರವಿಡೆ ಸಖಿ ಅಂತ ಕವಿ ಹೇಳ್ತಾ ಇರೋಂಥ ಗೀತೆ. ಯಾಕೆ ಅಂತ ಪ್ರಶ್ನೆ ಕೇಳೋದಾದರೆ, ವೀಣೆಯ ನಾದವನ್ನು ಕೇಳಿ ಚಂದ್ರಮನ ರಥದ ಜಿಂಕೆಗಳು ಓಡದೆ ಹಾಗೆ ಉಳಿದ್ಬಿಟ್ಟಿದೆ. ಬೆಳದಿಂಗಳ ಮಳೆ ಬಾರದಿದೆ, ಹಾಗಾಗಿ ದೂರವಿಡೆ ಸಖಿ ವೀಣೆಯನ್ನು ಅಂತ ಕವಿ ಹೇಳಿದ್ದಾರೆ. HS ವೆಂಕಟೇಶ ಮೂರ್ತಿಯವರ ರಚನೆಗೆ ಚಂದದ ದನಿಯಾಗಿದ್ದಾರೆ ರತ್ನಮಾಲಾ ಪ್ರಕಾಶ್.

ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ದೂರದ ಕೆರೆಯ ಕರೆಯನ್ನು ಕೇಳಿದ್ದಾಯ್ತು. ಇನ್ನು ಕೊನೆಯ ಭಾವಗೀತೆ ಮೂಡಿ ಬರ್ತಾ ಇದೆ. ದೂರದಿಂದ ಯಾರೋ ಬಂದಿದ್ದಾರೆ, ಯಾರವರು ತಿಳ್ಕೊಳ್ಳೋಣ. ಆರ್ ಸುಚೇತನ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಕೆ ಎಸ್

ಸುದ್ದಿ ಮುಖ್ಯಾಂಶಗಳು. ಒಎಂಆರ್ ಉತ್ತರ ಪತ್ರಿಕೆಗಳ ಪರಿಶೀಲನೆಗೆ ಸಂಬಂಧಿಸಿದಂತೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದೆ. ಇತ್ತೀಚೆಗೆ ಪರಿಶೀಲನೆಗಾಗಿ ಸಲ್ಲಿಸಲಾದ ಹಲವು ಒಎಂಆರ್ ಉತ್ತರ ಪತ್ರಿಕೆಗಳು ನಕಲಿ ಅಥವಾ ಕೃತಕ ಬುದ್ಧಿಮತ್ತೆ ಬಳಸಿ ಸೃಷ್ಟಿಸಲ್ಪಟ್ಟಿರುವುದು ಪತ್ತೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಎಲ್ಲ ದೂರುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಮರನಾಥ ಯಾತ್ರೆಯನ್ನು ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಲ್ಲಿ ಇಂದಿನಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯು ಮುಂದಿನ ಕೆಲವು ದಿನಗಳ ಕಾಲ ಪ್ರತಿಕೂಲ ಹವಾಮಾನದ ಮುನ್ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಎಸ್ಟೋನಿಯಾ ಪ್ರವಾಸದ ವೇಳೆ ಟಾಲಿನ್ನಲ್ಲಿ ನಡೆದ ಭಾರತ ಎಸ್ಟೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿ, ವ್ಯಾಪಾರ, ಹೂಡಿಕೆ, ನಾವೀನ್ಯತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉಭಯ ರಾಷ್ಟ್ರಗಳ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವಂತೆ ಕರೆ ನೀಡಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 2026 ಸಾಲಿನ 10ನೇ ತರಗತಿ ದ್ವಿತೀಯ ಮಂಡಳಿ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ಪಡೆಯಬಹುದಾಗಿದೆ. ದೇಶದ ಒಟ್ಟು ತಂತ್ರಾಂಶ ರಫ್ತಿನಲ್ಲಿ ಕರ್ನಾಟಕ ಶೇಕಡ 41% ಪಾಲು ಹೊಂದಿ ದೇಶಕ್ಕೆ ಮೊದಲನೇ ಸ್ಥಾನದಲ್ಲಿದೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ರಾಜ್ಯ ಮಟ್ಟದ ರಫ್ತು ಉತ್ತೇಜನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆದ ಮಹಿಳೆಯರ ಕುಸ್ತಿ ಸ್ಪರ್ಧೆಯ 76 kg ವಿಭಾಗದ ಫೈನಲ್ ಪಂದ್ಯದಲ್ಲಿ ಅಮೆರಿಕದ ಡೈಮಂಡ್ ಪ್ರೆಷಿಯಸ್ ಗಿಲ್ಫೋರ್ಡ್ ವಿರುದ್ಧ ಭಾರತದ ಕಾಜಲ್ ಗೆಲುವು ಸಾಧಿಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಇದರೊಂದಿಗೆ ಟೂರ್ನಿಯಲ್ಲಿ ಭಾರತಕ್ಕೆ 3ನೇ ಚಿನ್ನದ ಪದಕ ಲಭಿಸಿದೆ. ನಮ್ಮ ಮುಂದಿನ

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಹೌದು, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಲನಚಿತ್ರ ಗೀತೆಗಳು ಮೂಡಿ ಬರುತ್ತೆ, ಜೊತೆ ಜೊತೆಗೆ ಈ ದಿನ ಏನೆಲ್ಲ ವಿಶೇಷತೆಗಳು ಇದ್ದಾವೆ ಅಂತ ಕೂಡ ತಿಳ್ಕೊಳ್ಳೋಣ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಸಾಕಷ್ಟು ವಿಶೇಷವನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೇದು, ಇವತ್ತು ನಗರ ಜೇನು ಸಾಕಾಣಿಕೆ ದಿನ. ಎಲ್ಲಿ ಇದರ ಆಚರಣೆ ನಡೆಯುತ್ತೆ ಅಂದರೆ ಅಮೆರಿಕದಲ್ಲಿ. ಹೌದು, ಅಮೆರಿಕದ ಡೆಟ್ರಾಯ್ಟ್ ಹೈವ್ಸ್ ಅನ್ನುವಂತಹ ಒಂದು ಸಾಮಾಜಿಕ ಸಂಸ್ಥೆ ಜುಲೈ 19 ರಾಷ್ಟ್ರೀಯ ನಗರ ಜೇನು ಸಾಕಾಣಿಕೆ ದಿನವನ್ನಾಗಿ ಆಚರಿಸಬೇಕು ಅಂತ ಘೋಷಿಸುತ್ತೆ. ಇದು ನಗರ ಜೇನು ಸಾಕಾಣಿಕೆಯ ಬಗೆಗೆ ಜಾಗೃತಿಯನ್ನು ಮೂಡಿಸೋಕೆ ಅಂತ ಹುಟ್ಕೊಂಡಿರುವಂಥದ್ದು. ಹಾಗಿದ್ರೆ ನಗರ ಜೇನು ಸಾಕಣೆ ಎಂದರೆ ಏನು ಅಂತ ಕೇಳೋದಾದರೆ, ನಗರ ಜೇನು ಸಾಕಣೆ ಅಂದರೆ ನಗರಗಳಲ್ಲಿ ಜೇನು ನೊಣಗಳ ಜೊತೆಗೆ ಕೆಲಸ ಮಾಡೋದು, ಜೇನುಗಳಿಗಾಗಿ ಒಂದು ಜಾಗ ಮಾಡೋದು, ಅವುಗಳಿಗೆ ಅಗತ್ಯವಾದಂತಹ ಆಹಾರವನ್ನು ಪೂರೈಸೋದು, ಹಾಗೆ ಜೇನುತುಪ್ಪವನ್ನು ಕೂಡ ತಯಾರಿಸುವಂಥದ್ದು. ಇದೇ ನಗರ ಜೇನು ಸಾಕಾಣಿಕೆ.

ಜೇನಿನಷ್ಟೇ ಸುಮಧುರವಾದ ಗೀತೆ ಈ ನಗರ ಜೇನು ಸಾಕಾಣಿಕೆ ದಿನ ಮೂಡಿ ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ತಿಳ್ಕೊಳ್ಳೋದಾದ್ರೆ, ಜೇನುನೊಣ ಮಕರಂದದ ಉತ್ತಮ ಮೂಲವನ್ನು ಕಂಡುಹಿಡಿದಾಗ ಇತರ ಜೇನುಗಳ ಜೊತೆಗೆ ನೃತ್ಯ ಮಾಡಿ ಸಂವಹನ ನಡೆಸುತ್ತಂತೆ.

0: ಹೀಗೆ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ನಾವು ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿದ್ದೇವೆ. ಶುಭೋದಯ ಕರ್ನಾಟಕದ ವಿಶೇಷ ನಿಮಗೆಲ್ಲ ಗೊತ್ತೇ ಇದೆ. ಈ ದಿನದ ವಿಶೇಷ ಏನು ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಅದರಲ್ಲಿ ಒಂದು ವಿಷಯ ಹೇಳಬೇಕು, ಏನಂದರೆ ಬರೀ 3 ದಿನಗಳ ಹಿಂದೆ ಒಂದು ವಸ್ತು 47.22 ಕೋಟಿಗೆ ಹರಾಜಾಗಿದೆ. ಯಾವುದಪ್ಪ ಅಷ್ಟೊಂದು ಬೆಲೆ ಬಾಳೋ ಅಂಥ ವಸ್ತು ಅಂತ ನೀವು ಕೇಳೋದಾದರೆ, ಅದೊಂದು ಜಸ್ಟ್ ಒಂದು ಜರ್ಸಿ ಅಷ್ಟೇ. ಜರ್ಸಿ ಅಂದರೆ ಒಂದು ಟೀ ಶರ್ಟ್, ಅಂದರೆ ಯಾವುದಾದ್ರೂ ಕ್ರೀಡೆ ಇರಬೇಕಾದ್ರೆ ಹಾಕೊಳ್ಳೋ ಅಂಥ ವಸ್ತ್ರ. ಯಾಕದಕ್ಕೆ ಅಷ್ಟೊಂದು ಬೆಲೆ ಅಂತ ಕೇಳ್ತೀರಾ? ಯಾಕಂದರೆ ಅದು ಫುಟ್ಬಾಲ್ ಜಗತ್ತಿನ ದಂತಕತೆ ಅನ್ನಿಸ್ಕೊಂಡಿರುವಂತಹ ದಿ ಕಿಂಗ್ ಪೆಲೆ ಅವರು 1958 ವಿಶ್ವಕಪ್ ಪಂದ್ಯದಲ್ಲಿ ಧರಿಸಿದಂತಹ ಜರ್ಸಿ. ಹೀಗಾಗಿ ಈ ಜರ್ಸಿಯನ್ನು 3 ದಿನಗಳ ಹಿಂದೆ ಅಷ್ಟೇ 47.22 ಕೋಟಿಗೆ ತಗೊಂಡಿದ್ದಾರೆ, ಮಾರಾಟ ಆಗಿದೆ. ಅಂದರೆ ಇಡೀ ಪ್ರಪಂಚದಲ್ಲೇ ಫುಟ್ಬಾಲ್ ಬಗ್ಗೆ ಎಷ್ಟು ಕ್ರೇಜ್ ಇದೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಯಾಕೆ ಈ ವಿಚಾರ ಅಂತ ಹೇಳಿದ್ರೆ, ಇವತ್ತು ನಮ್ಮ ಭಾರತದ ರಾಷ್ಟ್ರೀಯ ಫುಟ್ಬಾಲ್ ದಿನ.
1: Ladies and gentlemen, here they come, the angels and the crazy boys and the magic people.

ಪ್ರತಿ ವರ್ಷ ಭಾರತದಲ್ಲಿ ಜುಲೈ 19ನ್ನ ರಾಷ್ಟ್ರೀಯ ಫುಟ್ಬಾಲ್ ದಿನ ಅಂತ ಆಚರಿಸಲಾಗುತ್ತೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ಬೇರೆ ಈಗಲೇ ನಡೀತಾ ಇರೋದ್ರಿಂದ ಈ ಬಗ್ಗೆ ಮಾತಾಡೋದು ಅತ್ಯಂತ ಸೂಕ್ತವೂ ಕೂಡ ಆಗಿದೆ. 19ನೇ ಶತಮಾನದ ಮಧ್ಯಭಾಗದಲ್ಲಿ ಬ್ರಿಟಿಷ್ ಸೈನಿಕರು ಭಾರತಕ್ಕೆ ಬಂದಾಗ ಫುಟ್ಬಾಲನ್ನು ಪರಿಚಯಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಫುಟ್ಬಾಲ್ ತಂಡ ಜಗತ್ತಿಗೆ ಹಲವಾರು ಶ್ರೇಷ್ಠ ಆಟಗಾರರನ್ನು ಒದಗಿಸಿದೆ. ಅದರಲ್ಲಿ ಪ್ರಮುಖರಾಗಿ ನಾವೊಬ್ಬರನ್ನ ಗುರುತಿಸಬಹುದು, ಅವರು ಸುನಿಲ್ ಛೆಟ್ರಿ. 1950ರಲ್ಲಿ ಭಾರತ ತಂಡ ಫಿಫಾ ವಿಶ್ವಕಪ್ಗೆ ಅರ್ಹತೆಯನ್ನು ಪಡೆಯುತ್ತೆ. 1956ರಲ್ಲಿ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲನ್ನು ತಲುಪಿ 4ನೇ ಸ್ಥಾನ ಪಡೆಯುತ್ತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕೇಳ್ತಿದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗಾಗಲೇ ಈ ದಿನದ 2 ವಿಶೇಷಗಳನ್ನು ಹೇಳಿದೆ. ಒಂದು, ಅಮೆರಿಕದಲ್ಲಿ ರಾಷ್ಟ್ರೀಯ ನಗರ ಜೇನು ಸಾಕಾಣಿಕೆ ದಿನವನ್ನಾಗಿ ಈ ದಿನವನ್ನು ಆಚರಿಸ್ತಾ ಇದ್ದಾರೆ. ಹಾಗೆ ಭಾರತದಲ್ಲಿ ಇದು ರಾಷ್ಟ್ರೀಯ ಫುಟ್ಬಾಲ್ ದಿನ ಕೂಡ ಹೌದು. ಜೊತೆಗೆ ಇನ್ನೂ ಒಂದು ವಿಶೇಷತೆ ಇದೆ ಈ ದಿನದ್ದು. ಏನು ಅಂತ ತಿಳ್ಕೋಬೇಕು ಅಂದರೆ ನೀವು 9 ಗಂಟೆವರೆಗೂ ಕಾಯಲೇಬೇಕು. 9 ಗಂಟೆಗೆ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ದಿನದ ಮತ್ತೊಂದು ವಿಶೇಷ ನಿಮಗಾಗಿ ಮೂಡಿ ಬರಲಿದೆ. ಕೇಳ್ತಾನೆ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗೀತೆಯಲ್ಲಿ ಕಾಲ ಮೀರಿ ಯಾಕೆ ಬಂತು ಮುಂಗಾರು ಅಂತ ಕೇಳ್ತಾ ಇದ್ದಾರೆ. ಆದರೆ ಮುಂಗಾರು ಬಂದಿದ್ರೂ ಕೂಡ ಯಾಕೆ ಇನ್ನೂ ಮಳೆ ಬರ್ತಿಲ್ಲ ಅಂತ ನಾವು ಪ್ರಶ್ನಿಸಬೇಕು.

ಒಂದು ಚಂದದ ಗೀತೆಯನ್ನ ಅರ್ಮಾನ್ ಮಲ್ಲಿಕ್ ಅವರ ದನಿಯಲ್ಲಿ ಕೇಳಿದ್ರಿ. ಮಂಜು ಮಾಂಡವ್ಯ ಅವರ ರಚನೆಗೆ ಮಣಿಕಾಂತ್ ಕದ್ರಿ ಅವರು ಸಂಗೀತವನ್ನ ಸಂಯೋಜಿಸಿದ್ರು. ಶ್ರೀ ಭರತ ಬಾಹುಬಲಿ ಚಿತ್ರದ ಗೀತೆ ಇದಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಅಂತ ಹೇಳ್ಬೋದು, ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಶುಭೋದಯ ಕರ್ನಾಟಕದಲ್ಲಿ.

ಇದಾಗಿತ್ತು ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಸಮಯ 9:43 ಇನ್ನೇನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಆರಂಭಿಸುವಂತ ಹೊತ್ತು ಇದು. ಜೊತೆಯಾಗಿದ್ದೇನೆ ಮಾನಸ, ಕೇಳ್ತಾ ಇರುವ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಹಾಡು ಎಂದ ಕೂಡಲೇ ಹಾಡೋದು ಯಾವಕ್ಕೆ ಹೋಗಿಲ್ಲ ಅಲ್ವಾ? ಆದರೂ ಕೂಡ ಹಾಡೊಂದ ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಯಾಕಪ್ಪ ಹಾಡಿನ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಅಂತಂದರೆ, ಹಾಡೋದು ಕುಣಿಯೋದು ಮನುಷ್ಯನ ಆದಿಮ ಗುಣ. ಹಾಡೋದು ಅಂತಂದರೆ ಗೊತ್ತಿಲ್ಲದೆ ಇರೋದು ಯಾರೂ ಇಲ್ಲ, ಆದರೆ ತುಂಬ ಜನ ಹಿಂಜರಿಕೆಯಿಂದ ಹಾಡೋದಿಲ್ಲ ಅಷ್ಟೇ. ಇವತ್ತು ವಿಶ್ವ ಕರೋಕೆ ದಿನ. ಹೌದು, ಜುಲೈ 19 1971 ಒಂದು ನೆನಪಿಗಾಗಿ ಕರೋಕೆ ದಿನ ಅಂತ ಮಾಡಲಾಗಿದೆ. ಯಾಕೆ 1971 ಏನಾಯಿತು ಮಾತಾಡೋಣ, ಒಂದು ಹಾಡನ್ನು ಕೇಳಿಕೊಂಡು ಬನ್ನಿ, ಇವತ್ತು ಪೂರ್ತಿಯಾಗಿ ಹಾಡೋಣ.

ಹೃದಯ ರಾಗದಲ್ಲಿ ಹಾಡನ್ನ ಹಾಡಿದಾಗ ಅದು ಎಲ್ಲರ ಹೃದಯವನ್ನ ಕೂಡ ತಲುಪುತ್ತೆ. ಅಷ್ಟೇ ಅಲ್ಲ, ಹಾಡೋದು ನಮ್ಮ ಮೆದುಳನ್ನ ಪ್ರಚೋದಿಸುತ್ತೆ. ಯಾಕೆ ಅಂದ್ರೆ ಹಾಡುವಾಗ ನಾವು ಯೋಚಿಸಲೇಬೇಕು, ಮೆದುಳನ್ನ ಯೋಚಿಸೋದಕ್ಕೆ ಬಳಸಲೇಬೇಕು, ಹಾಡಿನ ತಾಳ ಶ್ರುತಿ ರಾಗನೆಲ್ಲ ಅನುಸರಿಸಬೇಕು, ಜೊತೆಗೆ ಹಾಡಿನಲ್ಲಿರುವಂತಹ ಭಾವ ಕೂಡ ಇದಕ್ಕೆ ಸಾಥನ ನೀಡಬೇಕು. ಹೀಗಾಗಿ ಹಾಡೋದು ಮೆದುಳಿನ ನರಗಳಿಗೆ ಒಳ್ಳೆಯ ಚಟುವಟಿಕೆಯನ್ನು ನೀಡುತ್ತೆ. ಹಾಡೋದು ದೈಹಿಕ ಮಾನಸಿಕ ಭಾವನಾತ್ಮಕ ಚಟುವಟಿಕೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಕರೋಕೆ ಹಾಡುವಂತಹ ತುಂಬ ಜನ ಅವರ ಒತ್ತಡ ನಿವಾರಣೆಗೋಸ್ಕರನೇ ಹಾಡ್ತಾರೆ ಕರೋಕೆಯನ್ನು. ತುಂಬ ಜನ ಕರೋಕೆ ಹಾಡೋದ್ರಲ್ಲಿ ತುಂಬ ಸಂತೋಷವನ್ನು ಅನುಭವಿಸ್ತಾರೆ.

0: ಜನಕ್ಕೆ ಹಾಡೋಕೆ ಇಷ್ಟ, ಆದರೆ ಅವರಿಗೆ ವೇದಿಕೆ ಸಿಕ್ಕಿರೋಲ್ಲ. ಅಂಥವರು ತಮ್ಮದೇ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ಹಾಡಿನ ಮೂಲಕ ಜೀವನದ ಸಂತೋಷವನ್ನು ಕಂಡುಕೊಂಡಿರ್ತಾರೆ. ಅದನ್ನು ಕರೋಕೆ ಗ್ರೂಪ್ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊತಾ ಇರ್ತಾರೆ. ಆ ಥರದ ಒಬ್ಬ ಕರೋಕೆ ಪ್ರೇಮಿ ನಮ್ಮೊಂದಿಗೆ ಇವತ್ತು ಕರೆಯಲ್ಲಿ ಇದ್ದಾರೆ. ಅವರ ಹೆಸರೇ ತುಂಬ ವಿಶಿಷ್ಟವಾಗಿದೆ, ಬನ್ನಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ತೆ.
1: ನಮಸ್ತೆ
0: ಸೂರ್ಯಕಾಂತಿ ಅವರೇ, ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ?
0: ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೂರ್ಯಕಾಂತಿ ಹೆಸರೇ ಎಷ್ಟು ವಿಶಿಷ್ಟವಾಗಿದೆ, ತುಂಬಾ ಇಷ್ಟ ಆಯ್ತು ನಿಮ್ ಹೆಸರು.
1: ಥ್ಯಾಂಕ್ ಯು ಮೇಡಮ್, ನನ್ನ ತಂದೆ ತಾಯಿಗೆ ಕ್ರೆಡಿಟ್ ಹೋಗ್ಬೇಕು.
0: ಖಂಡಿತ, ನನಗೆ ಗೊತ್ತಾಯ್ತು ನೀವು ತುಂಬಾ ಚೆನ್ನಾಗಿ ಕರೋಕೆ ಹಾಡ್ತೀರಾ, ಹಾಗೆ ಕರೋಕೆಯಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದೀರಾ, ಮತ್ತೆ ಬಹುತೇಕ ಎಲ್ಲ ತಿಂಗಳುಗಳಲ್ಲೂ ಕರೋಕೆ ಹಾಡೋದ್ರಲ್ಲಿ ಬ್ಯುಸಿ ಆಗಿರ್ತೀರಾ ಅಂತ. ಹೌದಾ?
1: ಹೌದು ಮೇಡಮ್, ಹೌದು.
0: ಎಷ್ಟು ವರ್ಷದಿಂದ ಈ ಒಂದು ಅಭ್ಯಾಸ ಹವ್ಯಾಸ ಶುರು ಆಗಿದ್ದು ನಿಮ್ಗೆ?
1: ಆಕ್ಚುಲಿ ನಾನು ಹಾಡೋದ್ ಮಾತ್ರ ನಂದು ಚಿಕ್ಕವಳಿಂದ ನಾನು ಹಾಡ್ತಾ ಇದ್ದೀನಿ, ಅವಾಗ್ಲಿಂದ ತುಂಬಾ ಹುಚ್ಚು ಹಾಡೋದು ನನಗೆ. ಈವನ್ ನಮ್ ತಂದೆ, ನಮ್ಮ ಅಕ್ಕಂದಿರು, ಅಣ್ಣಂದಿರು ಎಲ್ಲರೂ ಹಾಡ್ತಾ ಇದ್ರು, ಅದೇ ನಮ್ಗೆ ಬಂದ್ಬಿಟ್ಟಿದೆ ಬ್ಲಡ್ ಅಲ್ಲಿ.
0: ಹಾಡುವ ಪರಂಪರೆ ಇದೆ.
1: ಎಸ್, ಹೌದು, ಖಂಡಿತ ಇದೆ. ಸೊ ಅದೇ ನನ್ಗೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನ್ ಮತ್ತೆ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದೆ, ನಾ ಹಾಡಕ್ ಆಗ್ತಾನೆ ಇರ್ಲಿಲ್ಲ. ಮತ್ತೆ ಈ ಕೋವಿಡ್ ಟೈಮ್ ಅಲ್ಲಿ ಮತ್ತೆ ಕೆಲ್ಸ ಬಿಟ್ಟ್ಬಿಟ್ಮೇಲೆ ಮತ್ತೆ ನಾನು ಸಂಗೀತಕ್ಕೆ ಮತ್ತೆ ಮನ್ಸ್ ಕೊಟ್ಟೆ. ಮತ್ತೆ ಇದು ಸ್ನ್ಯೂ ಲ್ಯಾಪ್ ಮತ್ತೆ ಇದು ಸ್ಟಾರ್ ಮೇಕರ್ ಅಂತ ಹೇಳಿ ಇದೆರಡು ಆಪ್ ಗಳಿದಾವೆ, ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಈ ಕರೋಕೆ ಹಾಡೋದಿಕ್ಕೆಲ್ಲ. ಸೊ ಕರೋಕೆ ಆಕ್ಚುಲಿ ಹಾಡ್ಬೇಕಂದ್ರೆ ತುಂಬಾ ಕಷ್ಟನೆ, ಒಂದು ತಾಳ ಒಂಚೂರು ಈ ಕಡೆ ಮಿಸ್ ಆಗ್ಬಿಟ್ರೆ
0: ಹೌದು
1: ಪೂರ್ತಿ ಹಾಡೇ ಹೊಟ್ಟೋಗ್ಬಿಡತ್ತೆ.
0: ನಾನು ಅದೇ ಪ್ರಶ್ನೆ ಕೇಳೋಳಿದ್ದೆ. ಆಕ್ಚುಲಿ ನಾವು ಲೈವ್ ಒಂದ್ ಆರ್ಕೆಸ್ಟ್ರಾ ಜೊತೆ ಆಡ್ಬೇಕಾದ್ರೆ ಏನಾದ್ರು ಒಂಚೂರು ಅಪ್ಪಿತಪ್ಪಿ ವ್ಯತ್ಯಾಸ ಆದ್ರೂ ಅವ್ರು ಸರಿ ಮಾಡ್ಕೊಂತಾರೆ, ಆದ್ರೆ ಕರೋಕೆಯಲ್ಲಿ ಒಂದ್ ಬೀಟ್ ಮಿಸ್ ಆದ್ರೆ ಇಡೀ ಹಾಡೇ ಮಿಸ್ ಆಗ್ಬಿಡತ್ತೆ. ಹೀಗಾಗಿ ಅದು ತುಂಬಾ ಕಷ್ಟಕರವಾದದ್ದು. ಅದನ್ನ ಹೇಗೆ ನೀವು ನಿಭಾಯಿಸ್ತೀರಿ?
1: ಮೇಡಮ್, ಇದು ಅಭ್ಯಾಸ. ಇದು ಎಷ್ಟು ನಾವು ಅಭ್ಯಾಸ ಮಾಡ್ತೀವೋ ನಾವು ಅಷ್ಟೇ ಚೆನ್ನಾಗಿ ನಾವು ಹಾಡ್ಬಹುದು. ಈವನ್ ನನ್ನ ಗ್ರೂಪ್ ಮೆಂಬರ್ಸ್ ಗೆಲ್ಲ ನಾನು ಅದೇ ಹೇಳ್ಕೊಳ್ಳೋದು, ನೀವು ಸ್ಟೇಜಿಗೆ ಬರಕ್ ಮೊದ್ಲು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬನ್ನಿ, ಅವಾಗ ಹಾಡು ತುಂಬಾ ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ತುಂಬಾ ಮುಖ್ಯ ಮೇಡಮ್.
0: ಖಂಡಿತ ಖಂಡಿತ, ಯಾವುದೇ ಕೆಲಸಕ್ಕಾದ್ರೂ ಕೂಡ ಒಂದು ಅಭ್ಯಾಸ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ಅಲ್ವಾ? ಜೊತೆಗೆ ಇವಾಗ ಕರೋಕೆ ಅಂತಂದ್ರೆ ಒಂದು ಸ್ಟ್ಯಾಂಡರ್ಡ್ ಶ್ರುತಿಯಲ್ಲಿ ಮಾಡಿರ್ತಾರೆ ಅಲ್ವಾ, ಕೆಲವೊಂದ್ಸಲ ಆ ಪಿಚ್ಚು ನಿಮಗೆ ಮ್ಯಾಚ್ ಆಗದೆ ಇರ್ಬೋದು, ಆ ಶ್ರುತಿಯಲ್ಲಿ ಹಾಡಕ್ ಆಗದೆ ಇರ್ಬೋದು, ಅದನ್ನ ಹೇಗೆ ನೀವು ನಿಭಾಯಿಸ್ತೀರಾ?
1: ಮೇಡಮ್, ಅದು ಆಕ್ಚುಲಿ ಏನ್ ಮಾಡ್ತಾರೆ ಅಂದ್ರೆ, ಕರೋಕಿನವರು ಒರಿಜಿನಲ್ ಟೋನ್ ಇಟ್ಕೊಂಡಿರ್ತಾರೆ, ಒರಿಜಿನಲ್ ಪಿಚ್ ಅಲ್ಲೇ ಮಾಡಿರ್ತಾರೆ ಕೆಲವರು. ಇನ್ನು ಕೆಲವರು ಏನ್ ಮಾಡ್ತಾರೆ, ಒಂದ್ ಸ್ಕೇಲ್ ಕಡಿಮೆನೆ ಮಾಡ್ಕೊಂಡಿರ್ತಾರೆ. ಇನ್ ಕೇಸ್ ನಮ್ಗೆ ಇವಾಗ ಕೆಲವ್ರಿಗೆ ಹಾಡೋಕ್ ಆಗಲ್ಲ ಅಂದಾಗ ಅದಕ್ಕೂ ಒಂದು ಆ್ಯಪ್ ಇದೆ, ಅದು ಒಂದ್ ಸ್ಕೇಲ್ ಕಡಿಮೆ ಮಾಡ್ಕೊಂಡು ಹಾಡೋದು ಇರುತ್ತೆ. ಆತರ ಮಾಡಿ ನಾವು ಕೊಡ್ತೇವೆ, ಯಾರಿಗೆ ಕಷ್ಟ ಆಗುತ್ತೋ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹಾಡ್ತಾರೆ.
0: ಓಕೆ, ಡಿಜಿಟಲಿ ಹಾಗಿದ್ರೆ ನೀವು ತುಂಬಾ ಎಕ್ಸ್ಪರ್ಟ್ ಅಂತ ಗೊತ್ತಾಗ್ತಾ ಇದೆ.
1: ನನ್ನ ಟೀಮ್ ಆಗಿದೆ ಮೇಡಮ್, ನನ್ನ ಟೀಮ್ ಅಲ್ಲಿ ಎಲ್ಲರೂ ಒಬ್ಬರಿಗಿಂತ ಒಬ್ಬರು ಟ್ಯಾಲೆಂಟೆಡ್ ಇದ್ದಾರೆ.
0: ಆಯ್ತು, ನಮಗೋಸ್ಕರ ನಮ್ ಕೇಳುಗರಿಗೋಸ್ಕರ ಯಾವ್ದಾದ್ರು ಒಂದು ಗೀತೆಯನ್ನ ಹಾಡ್ಬೋದಾ?
1: ಹಾ ಮೇಡಮ್, ಖಂಡಿತ. ಈಗ ತಾನೇ ನಮ್ಮ ಲಿಜೆಂಡ್ಸ್ ಸಿಂಗರ್ ಎಸ್ ಜಾನಕಿ ಅವರಿಗೋಸ್ಕರ, ಅವರ ನೆನಪಿಗೋಸ್ಕರ ಒಂದು ಹಾಡ್ನ ಅವ್ರದೇ ಧ್ವನಿಯಿಂದ ಹಾಡ್ತೀನಿ ಮೇಡಮ್.
0: ಖಂಡಿತ ಖಂಡಿತ ಹಾಡಿ.
1: ಸೀತಾ ಚಿತ್ರದ ಈ ಗೀತೆ ಬರೆದೇನಿ.

0: ತುಂಬಾ ಚೆನ್ನಾಗಿ ಹಾಡ್ತೀರಿ, ತುಂಬಾ ಮಧುರವಾದ ಕಂಠ ಇದೆ ನಿಮ್ಗೆ. ಅದರಲ್ಲೂ ನೀವು ಎಸ್ ಜಾನಕಿ ಅವರ ಧ್ವನಿಯನ್ನ ಅನುಕರಿಸಿದ್ದು ಚೆನ್ನಾಗಿತ್ತು, ಖುಷಿ ಆಯ್ತು.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
0: ಮತ್ತೆ ಇನ್ನೇನ್ ಸಮಾಚಾರ? ಕರೋಕೆನ ಹಾಡ್ಬೇಕು ಅಂತ ಇವತ್ತು ಯಾರಾದ್ರೂ ಬಯಸೋದಾದ್ರೆ ಯುವಕ ಯುವತಿಯರಿಗೆ ನಿಮ್ಮ ಒಂದು ಸಲಹೆ ಏನು?
1: ಖಂಡಿತ ಮೇಡಮ್, ಎಲ್ಲರೂ ಇದನ್ನ ಹಾಡ್ಬೇಕು. ಈ ಹಾಡೋ ಹವ್ಯಾಸದಿಂದ ಏನಾಗುತ್ತೆ, ಇದೊಂದು ಥೆರಪಿ ನಮ್ಗೆ ಆಕ್ಚುಲಿ. ಈ ಹಾಡೋದು ಒಂದು ಥೆರಪಿ, ಈ ಸಂಗೀತದಿಂದ ನಮ್ಮ ಮನ್ಸು ಉಲ್ಲಾಸ ಆಗುತ್ತೆ, ಬೇರೆ ಬೇರೆ ಟೆನ್ಷನ್ ಗಳಿಂದ ಮನ್ಸು ದೂರ ಇರುತ್ತೆ, ಮತ್ತೆ ಬೇರೆ ಬೇರೆ ಕೆಟ್ಟ ಹವ್ಯಾಸಗಳ ಕಡೆ ನಮ್ಗೆ ಗಮನ ಹೋಗೋದು ಇಲ್ಲ. ಎಲ್ಲಾರು ಇದ್ರಲ್ಲೇ ಸೇರ್ಕೊಂಡ್ ಬಿಡ್ತಾರೆ. ಇವಾಗ ಎವ್ರಿ ಮಂತ್ ತುಂಬಾ ಗ್ರೂಪ್ ಗಳಿದೆ ಮೇಡಮ್, ಎಲ್ಲಾರು ಒಂದೊಂದು ಒಂದೊಂದ್

0: ವಾರ ಒಬ್ಬೊಬ್ರು ಮಾಡ್ತಾ ಇರ್ತಾರೆ, ಕೆಲವರು ಎಷ್ಟೊಂದು ಗ್ರೂಪ್ ಗಳಲ್ಲಿ ಇರ್ತಾರೆ. ಹೋಗಿ ಹಾಡೋದ್ರಿಂದ ಅವ್ರಿಗೆ ಬೇರೆ ಕಡೆ ಗಮನ ಹೋಗೋದಿಲ್ಲ. ನಾವು ಅಲ್ಲಿ ಅಲಿಬೇಕು, ಇಲ್ಲಿ ಸುತ್ತಬೇಕು, ಇದೆಲ್ಲ ಗಮನನೇ ಹೋಗಲ್ಲ, ಬರೀ ಹಾಡು ಕಡೆನೇ ಗಮನ ಇರುತ್ತೆ. ಖಂಡಿತ ಖಂಡಿತ. ಅದ್ ಏನ್ ಮಾಡ್ತಾರೆ ಮೇಡಮ್, ಹಾಡೋದ್ರಿಂದ ಅವ್ರಿಗೆ ತುಂಬಾ ಇಷ್ಟಪಟ್ಟು ಹಾಡ್ತಾರಲ್ವಾ, ಅದನ್ನ ಕಲ್ತು ಬಂದು ಸ್ಟೇಜ್ ಮೇಲೆ ಹಾಡ್ತಾರೆ. ನನ್ನ ಟೀಮ್ನವರಂತೂ ಕೇಳಲೇ ಬಿಡಿ, ಎಲ್ಲ ಒಬ್ಬರಿಗಿಂತ ಒಬ್ರು ಟ್ಯಾಲೆಂಟ್ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಚೆನ್ನಾಗಿ ಹಾಡ್ತಾರೆ. ಇದರಿಂದ ಒಳ್ಳೇದಾಗ್ತಾ ಇದೆ, ಎಲ್ಲ ಕಡೆನೂ ಒಳ್ಳೇದಾಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್.
1: ತುಂಬಾ ಧನ್ಯವಾದಗಳು, ಒಳ್ಳೆಯ ಮಾತುಗಳನ್ನ ಹಂಚ್ಕೊಂಡ್ರಿ, ನಿಮ್ ಜೊತೆಗೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಗಾನ ಯಾನ ಹೀಗೆ ಸಾಕ್ತಾ ಇರ್ಲಿ, ನೀವು ಹೀಗೆ ಕರೋಕೆ ಜೊತೆಗೆ ತುಂಬಾ ಸಂತೋಷದಿಂದ ಜೀವನವನ್ನ ನಡೆಸಿ ಅಂತ ಹೇಳ್ತಾ ನಿಮಗಾಗಿ ಒಂದು ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಧನ್ಯವಾದ.
0: ನನ್ನ ತಂಡದ ಹೆಸರು ಸೂರ್ಯ ಸುನಾದ ಅಂತ ಹೇಳಿ.
1: ಓ, ತುಂಬಾ ಖುಷಿ ಆಯ್ತು. ಇದೀಗ ನೀವೇ ಹಾಡಿದಂತಹ ಎಸ್ ಜಾನಕಿ ಅವರ ಗೀತೆ ನಿಮಗಾಗಿ ಪ್ರಸಾರ ಆಗ್ತಾ ಇದೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.

ಇವತ್ತು ವಿಶ್ವ ಕರೋಕೆ ದಿನ. ಹಾಡಿನ ಪ್ರತಿಭೆಯನ್ನು ಪ್ರದರ್ಶಿಸೋಕೆ ಕರೋಕೆ ತುಂಬಾ ಸಹಾಯ ಮಾಡುತ್ತೆ. ತುಂಬ ಜನಕ್ಕೆ ಹಾಡೋಕೆ ಇಷ್ಟ, ಆದರೆ ಜನರ ಮುಂದೆ ಹಾಡೋಕೆ ಭಯ. ಅಂಥವರಿಗೆ ಕರೋಕೆ ಅನ್ನೋದು ಒಳ್ಳೆಯ ಗೆಳೆಯ ಅಥವಾ ಗೆಳತಿ ಅಂತ ಕೂಡ ಕರಿಬಹುದು.

ಕರೋಕೆ ಹಾಡುವಂತ ಎಷ್ಟೊಂದು ಜನಕ್ಕೆ ಸಂಗೀತವೇ ಅವರ ದೇವರು. ಒಂದಷ್ಟು ಚಪ್ಪಾಳೆ ಸಿಕ್ಕರೆ ಅವರ ಉಸಿರಿಗೆ ಒಂದಷ್ಟು ಇನ್ನೊಂದಷ್ಟು ಶಕ್ತಿ ಸಿಗತ್ತೆ. ಹಾಗಾಗಿ ಯಾರೇ ಕರೋಕೆ ಹಾಡ್ತಾ ಇದ್ರೆ ಅವರಲ್ಲಿ ಸ್ವಲ್ಪ ಶ್ರುತಿ ವ್ಯತ್ಯಾಸ ಆಯ್ತು, ಮತ್ತೊಂದಾಯ್ತು ಅಂತ ನಾವೇನು ಬೇಸರಿಸ್ತೇನೆ, ಅವ್ರಿಗೆ ಚಪ್ಪಾಳೆಯ ಮೂಲಕ ಒಂದಷ್ಟು ಪ್ರೋತ್ಸಾಹವನ್ನ ಕೊಡಬೇಕು ಅಲ್ವಾ. ಅವಾಗ ಅವರಿಗೂ ಖುಷಿ, ನಮಗೂ ಒಂದು ರೀತಿ ಒಬ್ಬರಿಗೆ ಪ್ರೋತ್ಸಾಹವನ್ನ ಕೊಟ್ಟಂತಹ ಹೆಮ್ಮೆ. ಜೊತೆಗೆ ನಾವು ಕೂಡ ತುಂಬಾ ಒತ್ತಡದಲ್ಲಿದ್ದೇವಾ, ಆ ಒತ್ತಡನ ನಿವಾರಿಸ್ಕೊಳ್ಳೋದಿಕ್ಕೆ ಹಾಡನ್ನ ಹಾಡಬೇಕು. ಅದರಲ್ಲೂ ಕರೋಕೆ ಜೊತೆ ಹಾಡಿದ್ರೆ ತುಂಬಾನೇ ಖುಷಿ ಕೊಡುತ್ತೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಇಂದು ಜುಲೈ 19 ವಿಶ್ವ ಕರೋಕೆ ದಿನ. ದಿನದ ವಿಶೇಷದಲ್ಲಿ ನಾವು ಇವತ್ತು ಕರೋಕೆ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಮತ್ತೊಬ್ರು ಇದ್ದಾರೆ, ಅವರು ಕೂಡ ಜನಪ್ರಿಯ ಕರೋಕೆ ಹಾಡುಗಾರರು, ಕುಮಾರಸ್ವಾಮಿ ಅವರು. ನಮಸ್ತೆ ಕುಮಾರಸ್ವಾಮಿ ಅವರೇ.
2: ನಮಸ್ಕಾರ ಮೇಡಮ್. ನಮಸ್ಕಾರ,
1: ಹೇಗಿದ್ದೀರಿ?
2: ಚೆನ್ನಾಗಿದ್ದೀವಿ ಮೇಡಮ್. ನೀವೆಲ್ಲ ಚೆನ್ನಾಗಿದ್ದೀರಾ?
1: ಹಾ, ತುಂಬಾನೇ ಚೆನ್ನಾಗಿದ್ದೀವಿ. ನೀವು ಕೂಡ ಕರೋಕೆ ಗಾಯಕರು. ಇವತ್ತು ವಿಶ್ವ ಕರೋಕೆ ದಿನ. ಎಷ್ಟೊಂದ್ ಜನಕ್ಕೆ ಕರೋಕೆ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಕರೋಕೆ ಅಂದ್ರೆ ಏನು ನಿಮ್ ಪ್ರಕಾರ? ಏನು
2: ಕರೋಕೆ ಅಂದ್ರೆ? ನನ್ನ ಪ್ರಕಾರ ಈಗ ನಾವು ಹಾಡನ್ನ ಹಾಡ್ತಿರ್ತೀವಿ, ಎಲ್ಲರಲ್ಲೊಂದೊಂದು ಕಲೆ ಇರುತ್ತೆ. ಕೆಲವೊಬ್ರು ಹಾಡು ಗುಣಗ್ತಿರ್ತಾರೆ, ಬಾತ್ರೂಮ್ ಸಿಂಗರ್ ಅಂತಿರ್ತಾರೆ, ಆತರ ಎಲ್ಲ ಮಾಡ್ತಿರ್ತಾರಲ್ಲ. ಹಳೆ ಮೊದ್ಲಿನ ಕಾಲದಲ್ಲೆಲ್ಲ, ಇವಾಗೆಲ್ಲ ಟಿವಿ ಇದೆ, ಮೊದ್ಲಿನ ಕಾಲದಲ್ಲೆಲ್ಲ ರೇಡಿಯೋನೇ ನಮ್ಗೆ ಆಧಾರ ಆಗಿತ್ತು. ರೇಡಿಯೋದಲ್ಲಿ ನಾವು ಪ್ರತಿ ದಿವಸ ಪಿ ವಿ ಶ್ರೀನಿವಾಸ್ ಅವರು, ರಾಜ್ಕುಮಾರ್ ಅವ್ರದ್ದು, ಎಸ್ ಜಾನಕಿ ಅವ್ರದ್ದು, ಬಿಸ್ಲಾ ಇವ್ ಹಾಡಿರ್ತಕ್ಕಂತ ಹಾಡುಗಳನ್ನ ಕೇಳಿ ಕೇಳಿ ನಮಗೂ ಯಾಕೆ ಈ ತರ ಹಾಡಬಾರದು ಅಂತ ಅನ್ನೋ ಒಂದು ಆಸೆ ಹುಟ್ಟಿತ್ತು. ಸೊ ಅವಾಗ ಅದನ್ನ ಲಯಬದ್ಧವಾಗಿ, ತಾಳಬದ್ಧವಾಗಿ ಹಾಗೂ ಶ್ರುತಿಬದ್ಧವಾಗಿ, ಸಂಗೀತಮಯವಾಗಿ ಜೊತೆ ನಾವು ಹಾಡ್ಬೇಕಂದ್ರೆ ನಮ್ಗೆ ಆ ಸಂಗೀತ ಸಿಗಿರ್ತಿರ್ಲಿಲ್ಲ. ಈಗ ಇವಾಗ ಎಷ್ಟೊಂದು ಹಾಡುಗಳು ಇದುವರೆಗೂ ಕನ್ನಡ ಚಿತ್ರರಂಗಲಾಗ್ಲಿ, ಹಿಂದಿ ಚಿತ್ರರಂಗಲಾಗ್ಲಿ ಏನು ರೆಕಾರ್ಡ್ ಆಗಿದ್ದೇವೆ, ಅವುಗಳೆಲ್ಲ ರೆಡಿ ಮ್ಯೂಸಿಕ್ ಸಿಗ್ತಾ ಇದೆ ಇವಾಗ, ಅಂದ್ರೆ ಸಂಗೀತ ಸಿಗ್ತಾ ಇದೆ BGM. ಸೊ ಅದ್ರ ಮುಖಾಂತರ ನಾವು ಮೊದಲು ಈ ಒರಿಜಿನಲ್ ರೆಕಾರ್ಡ್ ಏನಿರುತ್ತೆ ಅದೇ ತರ ನಾವು ಹಾಡೋದಕ್ ಪ್ರಾಕ್ಟೀಸ್ ಮಾಡಬಹುದು. ಅದಕ್ಕೆ ತುಂಬಾ ಸಹಕಾರಿ ಆಗುತ್ತೆ ಅದು ಕರೋಕೆ ಅಂದ್ರೆ. ರೆಡಿ ಸಂಗೀತ ವಿದೌಟ್ ನಮ್ಮ ವಾಯ್ಸ್ ಬಿಟ್ಟು, ಉಳಿದಿದ್ದೆಲ್ಲ ಅದರಲ್ಲಿ ಇರುತ್ತೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್
1: ರೆಡಿ ಇರುತ್ತೆ, ನೀವು ಅದಕ್ಕೆ ದನಿನ್ ಕೊಡ್ತೀರಾ? ಎಷ್ಟೋ ಸಲ ಕೋರಸ್ ಕೂಡ ಇರುತ್ತೆ ಅದರಲ್ಲಿ, ಆಲಾಪನೆನು ಇರುತ್ತೆ, ಮತ್ತೆ ಕೆಲವೊಂದು ದೃಶ್ಯನೂ ಸೇರಿರುವಂತಹ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ ಹತ್ರ ಇದ್ರೆ ಅದ್ರಲ್ಲಿ ಸಾಹಿತ್ಯ ಕೂಡ ಇರುತ್ತೆ. ನೀವ್ ಯಾವಾಗ ಹಾಡ್ಬೇಕು, ಮೇಲ್ ಫಿಮೇಲ್ ಎಲ್ಲಾ ಸೂಚನೆಗಳು ಇರುತ್ತೆ ಅಲ್ವಾ?
2: ಖಂಡಿತ,
1: ಇದು ಹಾಡೋರ್ಗೆ ಒಂದ್ ರೀತಿ ತುಂಬಾನೇ ಸಪೋರ್ಟ್ ಮಾಡುತ್ತೆ, ಸಹಾಯ
2: ಮಾಡುತ್ತೆ, ಉಪಕಾರ ಅಂತ ಹೇಳ್ಬೋದು. ತುಂಬಾನೇ ಸಹಾಯ ಮಾಡುತ್ತೆ. ನಾವು ಹಾಗೇನೇ ಸ್ಕೂಲ್ ಹಾಗೂ ಕಾಲೇಜ್ ದಿನಗಳಲ್ಲಿ ಹಾಗೆ ಹಾಡ್ತಾ ಇದ್ದೆ. ಹಾಡುವಾಗ ತುಂಬಾ ನಮ್ದು ಹುಬ್ಳಿ ಆಕ್ಚುಲಿ, ಬೆಂಗಳೂರಿಗೆ ಬಂದ ನಂತರ ಈ ಕರೋಕೆ ಪೀರಿಯಡ್ ಜಗತ್ತು ಯಾವಾಗ ಚಲೋ ಆಯ್ತು ಅಂದ್ರೆ ಸುಮಾರು ಒಂದು 15-20 ವರ್ಷದಿಂದ ಬರ್ತಾ ಇದೆ ಇವಾಗ ಕರೋಕೆ ಟ್ರ್ಯಾಕ್ಗಳು. ಈ ಟ್ರ್ಯಾಕ್ಗಳನ್ನ ಬಳಕೆ ಮಾಡಿ ನಾವು ಒಂದ್ಸಾರಿ ಪ್ರಯೋಗ ಮಾಡಿದೆ. ಪ್ರಯೋಗ ಮಾಡುವಾಗ ತುಂಬಾ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಅಂದ್ರೆ ರೆಡಿ ಇರುತ್ತಲ್ವಾ ಇದು, ಆಲ್ರೆಡಿ ರೆಡಿ ಇರುತ್ತೆ, ಅದ್ರ ತಕ್ಕಂಗೆ ನಾವು ಹಾಡ್ಬೇಕಾಗತ್ತೆ. ನಾವು ಮೊದ್ಲೇ ಪ್ರಿಪೇರ್ ಆಗ್ಬೇಕು, ಹಾಡಿನ ಮೂಲ ಗೊತ್ತಿರ್ಬೇಕು, ಎಲ್ಲಿ ತಗೋಬೇಕು, ಎಲ್ಲಿ ಬಿಡ್ಬೇಕು, ಯಾವ್ದ ಆರೋಹಣ ಯಾವ್ದ ಆರೋಹಣ ಅವೆಲ್ಲ ಸ್ವಲ್ಪ ಸಂಗೀತಜ್ಞಾಗಿದ್ದು ಸ್ವಲ್ಪ ಕಾಳಜಿ ಇದ್ರೆ ಖಂಡಿತವಾಗಿ ಒಳ್ಳೆ ಸಿಂಗರ್ ಆಗ್ಬೋದು ಇದ್ರಲ್ಲಿ ಕರೋಕೆದಲ್ಲಿ.
1: ಮತ್ತೆ ತುಂಬಾ ಹಿಂದೆ ಕರೋಕೆ ಹಾಡೋದು ಅಂತಂದ್ರೆ ಅದು ಶ್ರೀಮಂತರ ಸ್ವತ್ತು ಅನ್ನೋ ತರ ಇತ್ತು ಅಲ್ವಾ? ಯಾಕಂದ್ರೆ ಆ ಕರೋಕೆ ಏನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆ ಅದು ಅವ್ರಿಗಷ್ಟೇ ಸಿಗ್ತಾ ಇತ್ತು. ಆದ್ರೆ ಯಾವಾಗ ಈ ಡಿಜಿಟಲ್ ಕ್ರಾಂತಿ ಅನ್ನೋದು ಆಯ್ತು, ಎಲ್ರ ಕೈಯಲ್ಲೂ ಯಾವಾಗ ಫೋನ್ ಅನ್ನೋದು, ಮೊಬೈಲ್ ಅನ್ನೋದು ಸಿಕ್ತೋ, ಅವಾಗಿನಿಂದ ಇದು ಎಲ್ಲ ಸಾಮಾನ್ಯರಿಗೂ ಸುಲಭವಾಗಿ ಸಿಗುವಂತದ್ದಾಗಿದೆ ಅಲ್ವಾ? ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ?
2: ತುಂಬಾ ಉಪಕಾರಿ ಅಂತಾನೆ ಹೇಳ್ಬೋದು. ಕೆಲವೊಂದು ಮೊದ್ಲೇ ಈ ಡಿಜಿಟಲ್ ಪ್ಲೇಟ್ ಬರ್ತಿತ್ತಲ್ಲ, ಆತರ ಒಂದು ಕರೋಕೆ ಸಿಸ್ಟಮ್ ಬಂತು ಟ್ರ್ಯಾಕ್ಸ್ಗಳು. ಸೊ ಅದ್ರ 200-300-500-600 ರೂಪಾಯಿ ಕೊಟ್ಟು ಒಂದ್ ತಗೋಬೇಕಾಗಿತ್ತು, ಅದ್ರಲ್ಲಿ 10 ಹಾಡು ಇರ್ತಿತ್ತು.
1: ಅದಕ್ಕೆ ಶ್ರೀಮಂತರು ಅವ್ರ ಮನೆ ಸಭೆ ಸಮಾರಂಭಗಳಲ್ಲಿ ಹಾಡ್ತಿದ್ರು.
2: ಹೌದು, ಅವರು ಒಂದು ಸೆಟ್ ಇಟ್ಕೊಂಡು ಅದ್ರಲ್ಲಿ ಹಾಕೊಂಡು ಹಾಡ್ತಾ ಇದ್ರು. ಬಟ್ ಇವಾಗ ಏನಾಗಿಬಿಟ್ಟಿದೆ ಅಂದ್ರೆ, ಅತ್ಯಂತ ಸಾಮಾನ್ಯ ಜನ ಕೂಡ ಪ್ರತಿಯೊಬ್ಬರಲ್ಲಿ ಮೊಬೈಲ್ ಇದ್ದೇ ಇರುತ್ತೆ ಇವಾಗಿನ ಕಾಲದಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನ ರೀಚ್ ಆಗಕ್ ಸಾಧ್ಯ ಇದೆ. ನಾವು ಗೂಗಲ್ ನಲ್ಲಿ ಆಗ್ಬೋದು ಅಥವಾ ಹಿಂಗ ಯೂಟ್ಯೂಬ್ ನಲ್ಲಿ ಆಗ್ಬೋದು, ನಾವು ಸರ್ಚ್ ಮಾಡ್ಬಿಟ್ರೆ ಈ ತರ ಹಾಡಿಂದು ನಮ್ BGM ಬೇಕಂದ್ರೆ ಇಮಿಡಿಯೇಟ್ ಸಿಕ್ಬಿಡುತ್ತೆ. ಸೊ ಅದನ್ನ ಪ್ಲೇ ಮಾಡಿಕೊಂಡು ನಾವು ಅನುಭವಿಸಿ ಹಾಡ್ಬೋದು. ಅದರಿಂದ

0: ತುಂಬಾ ಅದರಿಂದ ಏನಾಗುತ್ತೆ ಮನಸ್ಸಿಗೆ ತುಂಬಾ ಶಾಂತಿ, ಆಮೇಲೆ ಬೇರೆ ವಿಚಾರಗಳಲ್ಲಿ ತಲೆ ಹೋಗಲ್ಲ. ಬೇರೆ ಬೇರೆ ಬೇರೆಯವ್ರ ವಿಷಯ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇದನ್ನ ಒಂದು ಅಳವಡಿಸ್ಕೊಂಡ್ರೆ ತುಂಬಾ, ಮತ್ತೆ ಈ ಕೆಲವೊಂದು ರೋಗಗಳು ಕೂಡ ಇದು ವಾಸಿ ಆಗುತ್ತೆ ಅಂತ ಹೇಳ್ತಾರೆ.
1: ಹೌದು, ಸಂಗೀತನೇ ಒಂದು ಥೆರಪಿ ಅಲ್ವಾ?
0: ರಾಗದಿಂದ, ಹೌದು, ರಾಗದಿಂದ ರೋಗ ದೂರ ಅಂತಾರೆ. ಸೊ ನಾವು ನಮ್ಗಷ್ಟೊಂದು ಶಾಸ್ತ್ರೀಯ ಸಂಗೀತವಾಗಿ ನಮ್ಗೆಲ್ಲರಿಗೂ ಕಲಿಯಲಿಕ್ಕೆ ಆಗಿಲ್ಲ ಅಂದ್ರು ಕೂಡ ಲೆಜೆಂಡರಿ ಸಂಗೀತ ಹಾಡುಗಾರಿದ್ದಾರೆ, ಹಿಂದಿಲಿ ಇದ್ದಾರೆ, ಮೊಹಮ್ಮದ್ ರಫಿ, ಮುಕೇಶ್, ಕಿಶೋರ್ ಕುಮಾರ್, ಇವಾಗ ಇಲ್ಲಿ ಪಿ ವಿ ಸುನಾಸ್, ರಾಜ್ಕುಮಾರ್, ಎಸ್ ಜಾನ್ಕಿ, ಶ್ರೀಸ್ಲಾ, ಚಿತ್ರಮ್ಮ, ಎಲ್ಲ ಸಾಕಷ್ಟು ಜನ ಇವರು ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿ ನಮಗ್ ಬಿಟ್ಟಿದ್ದಾರೆ. ನಮಗ್ ಬಿಟ್ಟಿದ್ದಾರೆ ಅಂದ್ರೆ ಜನತೆಗೆ ಬಿಟ್ಟಿದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಇವಾಗ. ಆಕ್ಚುಲಿ ನೋಡಿ, ನನಗೆ ಮೊದ್ಲು ಏನೋ ಅಂತ ಇದು ಅರ್ಥ ಆಗಿರ್ಲಿಲ್ಲ. ಬರ್ತಾ ಬರ್ತಾ ಬರ್ತಾ ಏನಾಗ್ಬಿಡ್ತು ಅಂದ್ರೆ ಸುಮಾರು 15-20 ಗ್ರೂಪ್ಲಿಂದ ಗುರುತಿಸಕ್ ಚಾಲು ಮಾಡಿದ್ರು. ಮದುವೆ ಸಮಾರಂಭಗಳಿಗೆಲ್ಲ ಕರೆದ್ರು, ಸ್ಟಾರ್ಟಿಂಗ್ ಮಾಡಿದ್ರು, ನೀವು ಒಳ್ಳೆ ಚೆನ್ನಾಗಿ ಆಡ್ತೀರಾ ಅಂತ. ಅಲ್ಲೆಲ್ಲ ಇದೇ ನಡೀತೆ ಇವಾಗ. ಆರ್ಕೆಸ್ಟ್ರಾ ದುನಿಯಾ ಹೋಗ್ಬಿಡ್ತೀವಿ ಇವಾಗ. ಆರ್ಕೆಸ್ಟ್ರಾದವ್ರು ಪಾಪ ಕರೋಕೆ ದುನಿಯಾ ಆಗ್ಬಿಟ್ಟಿದೆ ಮೇಡಮ್ ಇವಾಗ. ಎಲ್ಲಾ ಹಾಡುಗಳು ಅದ್ರಲ್ಲಿ ಸಿಗುವಾಗ
1: ಬಹುತೇಕ ಈಗ ಆರ್ಕೆಸ್ಟ್ರಾದವರು ಕೂಡ ಕರೋಕೆಯನ್ನೇ ಬಳಸೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಎಲ್ಲ ವಾದ್ಯಗಳನ್ನ ವಾದ್ಯಗಾರರನ್ನೆಲ್ಲ ಹೊಂದಿಸೋದಕ್ಕಿಂತ ಸುಲಭವಾಗಿ ಕರೋಕೆ ಸಿಕ್ಬಿಡತ್ತೆ, ಅದನ್ನ ಸುಲಭವಾಗಿ ಮಾಡಬಹುದು. ಹೌದು, ಸರಿಯಾಗಿ ಇದೊಂದು ಕರೋಕೆ ದಿನಿಯಾದಲ್ಲಿ ನೀವು ಕೂಡ ಹೀರೋ ಆಗಿದ್ದೀರಾ. ಯಾವ ಗೀತೆಯನ್ನ ನಮಗೋಸ್ಕರ, ನಮ್ಮ ಕೇಳುಗರಿಗೋಸ್ಕರ ಇವತ್ತು ಹಾಡ್ತೀರಾ?
0: ನಾನು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹಾಡಿಸಿಕಂತ ಒಂದು ಯಾವ ಕವಿಯು ಬರೆಯಲಾರ ಅಂತ ಒಂದು ಹಾಡನ್ನ ಇಷ್ಟಪಡ್ತೀನಿ
1: ಹಾಡಿ.

0: ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಧನ್ಯವಾದಗಳು ನಮ್ಮೊಂದಿಗೆ ಮಾತಾಡಿದಕ್ಕೆ ಇವತ್ತು. ಹೀಗೆ ನಿಮ್ಮ ಕರೋಕೆ ಯಾನ ಮುಂದುವರಿಲಿ, ಹೀಗೆ ಖುಷಿ ಖುಷಿಯಾಗಿರಿ.
1: ನಾನು ನಿಮ್ಮೆಲ್ಲ ರೇಡಿಯೋ ಸ್ಟಾಫ್ ಎಲ್ಲ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
0: ಧನ್ಯವಾದಗಳು.
1: ಧನ್ಯವಾದಗಳು.

0: ಆಗಿರುವಂತಹ ಕರೋಕೆ ಆರ್ಟಿಸ್ಟ್ ಕೂಡ ಆಗಿರುವಂತಹ ಕರೋಕೆ ಕಲಾವಿದರಾದಂತಹ ರಾಜ್ ಕಿರಣ್ ಅವರು ಜೊತೆಯಾಗಿದ್ದಾರೆ. ನಮಸ್ತೆ ರಾಜ್ ಕಿರಣ್ ಅವರೇ.
1: ನಮಸ್ತೆ ಮಾನಸ ಮೇಡಮ್.
0: ನಮಸ್ತೆ. ನೀವು ಕೂಡ ಕರೋಕೆ ಕಲಾವಿದರು ಅಂತ ಕೇಳಿ ಖುಷಿ ಆಯ್ತು. ಎಷ್ಟು ವರ್ಷದಿಂದ ಹೀಗೆ ಕರೋಕೆಯಲ್ಲಿ ಹಾಡ್ತಿದ್ದೀರಿ?
1: ಇಲ್ಲ, ಕರೋಕೆ ಇತ್ತೀಚೆಗೆ ಬಂದಿದ್ದಷ್ಟೇ. ಅದಕ್ಕೆ ಮುಂಚೆ ಕರೋಕೆ ಇರ್ಲಿಲ್ಲ. ಕೊರೋನಾದಲ್ಲೇ ಕರೋಕೆ ಬಂತು ಅಂತ ಹೇಳ್ಬೋದು. ಅದಕ್ಕೆ ಮುಂಚೆ ಬರೀ ಮ್ಯೂಸಿಕ್ ಇತ್ತು ಮೇಡಮ್.
0: ಹಾಗಿಂದನೂ ಆಡ್ತಿದ್ದೀರ ಅಂತ?
1: ಹೌದು, ನಾನು ಬಾಲ್ಯದಲ್ಲಿದ್ದಾಗ್ಲೆ, ನಾನು ಕಾನ್ವೆಂಟ್ ಅಲ್ಲಿ ಓದಿದ್ದೆ, ಸೆವೆಂತ್ ಅಲ್ಲಿ ಇದ್ದಾಗ್ಲೇನೆ ನನಗೊಬ್ಬ ಕಾಂಪಿಟೇಟರ್ ಇದ್ದ, ಅವನ ಹೆಸರು ಮಲ್ಲಿಕಾರ್ಜುನ ಅಂತ, ನೆನೆಸ್ತಾ ಇದ್ದೀನಿ ನೋಡಿ. ಅವನು ಹೆಜವನಿ ಹೆದಿವನಿ ಮೇರೆ ರನಿ ಅರುಜವರನಿ ಅಂತ ಹಾಡ್ತಾ ಇದ್ದ. ಅವನ್ ಹಾಡ್ಬೇಕಾರೆ ಅರ್ಯಾರೆ ಇವನ್ ಹಿಂದಿ ಆಡ್ತಾನಲ್ಲ, ನಾನ್ ಯಾಕೆ ಇವನಿಗೆ ಒಂದ್ ಇದಾಗ್ಬಾರ್ದು ಅಂತ. ಸೆವೆಂತ್ ಅಲ್ಲಿ ಮೇಡಮ್ ನನಗೆ ಹಾಡಿನ ಹುಟ್ಟಿದ್ದೆ, ಸೆವೆಂತ್ ಅಲ್ಲಿ.
0: ನೀವ್ ಅವ್ರಿಗೆ ಸವಾಲಾಗಿ ಯಾವ್ದಾಡ್ತಿದ್ರಿ
1: ಅವಾಗ? ವಿಷ್ಣು
0: ಸವಾಲಿಗೆ ಜವಾಬಾಗಿ,
1: ಜವಾಬಿಗೆ ಜವಾಬಲ್ಲಾಗಿ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ಅಂತ ಮೂಲೆ ನೋಡ್ಕೊಂಡು ಹಾಡ್ತಾ ಇದ್ದೆ ಮೇಡಮ್.
0: ಮೂಲೆ ನೋಡ್ಕೊಂಡ ಯಾಕೆ?
1: ಯಾಕೆ ಅಂದ್ರೆ ವಿಷ್ಣುವರ್ಧನ್ ಸ್ಟೈಲ್ ಹಾಗಿತ್ತು ಅದು ಆಗ. ಕಾಮಿಟಿನ ಮೂಲೆ ನೋಡ ಅಂದ್ರೆ ಇವ್ರನ್ನ ಹೆದರಿಸೋ ಶಕ್ತಿ ಇರ್ಲಿಲ್ವಲ್ಲ.
0: ಓಕೆ, ಈಗ ಹೆದರಿಸೋ ಶಕ್ತಿ ಬಂದಿದೆ. ಹೆದರಿಸೋದು ಎದುರಿಸೋದು ಎಲ್ಲ
1: ಎಲ್ಲ ಯಾವ ಸ್ಟೇಜ್ ಆದ್ರೂ ಫಿಯರ್ ಇಲ್ಲ ಮೇಡಮ್. ಎಲ್ ಯಾವ ಕ್ಷಣದಲ್ಲಿ ಅಲ್ಲೇ ವೇದಿಕೆಯನ್ನ ಸೃಷ್ಟಿ ಮಾಡೋ ಅಂತ ಧೈರ್ಯ ಬಂದಿದೆ ನನಗೆ.
0: ಅದಕ್ಕೆ ಕಾರಣನು ಈ ತರದ ಹಾಡುಗಾರಿಕೆ ಅಂತ ಹೇಳ್ಬೋದು ಅಲ್ವಾ?
1: ಹೌದು ನೋಡಿ, ನಾನು ಸೀನಿಯರ್ ಸಿಟಿಸನ್ ಆದ್ರೂ ನನ್ನ ಧ್ವನಿ ಆಕಾಶವಾಣಿ ಎಲ್ಲಾ ಕರ್ನಾಟಕದ 16 ಸ್ಟೇಷನ್ನಲ್ಲೂ ಇದೆ ಮೇಡಮ್. ಆಮೇಲೆ ಭಾರತದ 165 ಸ್ಟೇಷನ್ಗಳಲ್ಲೂ ಹಿಂದಿ ತಮಿಳು ತೆಲುಗು ಕನ್ನಡ ಆಕಾಶವಾಣಿ ಅಂತಾಕ್ಷರಿ ಇಲ್ಲಂತೂ ನನ್ನ ಧ್ವನಿ ಎಲ್ಲರಿಗೂ ಪರಿಚಯ ಅಂತ ಅನ್ಕೊಂಡಿದ್ದೀನಿ.
0: ಓಕೆ ಓಕೆ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಧನ್ಯವಾದ ತಮ್ಗೆ ಜೊತೆಯಾಗಿದ್ದಕ್ಕೆ.
1: ಒಂದೊಂದ್ ಚೂರು ಒಂದು ಆಲೋಪನೆ
0: ಹಾಡಿ.

0: ಕೂಡಿನಲ್ಲಿ ವಾಸೆ ಮನದಿ ಕಾದಿದೆ, ಕೈತವು ಎಲ್ಲಿ ನಾವು ಬೇರೆ ಆದರೆ, ಈತವು ಎಲ್ಲಿ ನಾವು ಬೇರೆಯಾದರೆ. ಧನ್ಯವಾದ ಮೇಡಮ್.
1: ಧನ್ಯವಾದ ತಮಗೂ ಕೂಡ. ನೀವು ಇಂದು ಕರೋಕೆ ಕೈ ಸೆರೆ ಆಗಿದ್ದೀರಾ, ಹಾಗೆ ಅದರ ಸೆರೆಯಲ್ಲಿ ಇನ್ನೂ ಅಷ್ಟು ಚಂದ ಆಗಿ ಹಾಡ್ತಾ ಚಂದಾದ ಜೀವನವನ್ನ ನಡೆಸಿ. ಧನ್ಯವಾದ.
0: ಧನ್ಯವಾದ ಮೇಡಮ್. ಇವತ್ತು ಕರೋಕೆ ಪ್ರೋಗ್ರಾಮ್ ಹೋಗ್ತಾ ಇದ್ದೀನಿ.
1: ಚೆನ್ನಾಗಾಗ್ಲಿ ಕರೋಕೆ, ಚೆನ್ನಾಗಿ ನೀವು ಹಾಡಿ ತುಂಬಾ ಹೆಸರನ್ನ ಪಡೀರಿ. ಹೀಗೆ ನಿಮ್ಮ ಈ ಕಂಠ ಏನಿದೆಯಲ್ಲ, ಆ ಕಂಠ ಹಾಗೆ ಯುವಕ ಕಂಠವಾಗೇ ಇರ್ಲಿ.
0: ಆಯ್ತು ಮೇಡಮ್, ನಿಮ್ಮ ಪ್ರೋತ್ಸಾಹ ಹೀಗೆ ಇರ್ಲಿ ನಮ್ಮಂತ.
1: ಧನ್ಯವಾದ. ಧನ್ಯವಾದ.

0: ಇಂದು ದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಕರೋಕೆ ದಿನದ ಸಂಭ್ರಮ ಗರಿಗೆದ್ರಿದೆ. ಈಗಾಗಲೇ ನಮ್ಮ ಕೇಳುಗರು ಒಬ್ರು ನಾನು ಕರೋಕೆ ಹಾಡ್ತೀನಿ ಅಂತ ಮಾತಾಡಿದ್ರು. ಇನ್ನು ನಮ್ಮ ಆರ್ ಜೆಯಲ್ಲೂ ಕೂಡ ಕರೋಕೆ ಹಾಡುಗಾರರಿದ್ದಾರೆ, ತುಂಬಾನೇ ಪರಿಣಿತರಿದ್ದಾರೆ. ಅದರಲ್ಲಿ ನಮ್ಮ ಆರ್ ಜೆ ನಾಗೇಂದ್ರ ಅವರು ಇವತ್ತು ಕರೆಯಲಿದ್ದಾರೆ. ನಮಸ್ತೆ ನಾಗೇಂದ್ರ ಅವ್ರಿಗೆ.
1: ನಮಸ್ತೆ ಮಾನಸ,
0: ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ. ನಾನು
0: ನೀವಂತೂ ತುಂಬಾ ಒಳ್ಳೆಯ ಗಾಯಕರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು, ಆದ್ರೆ ಕೇಳಕರಿಗೆ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಹೇಳಿ, ನಿಮ್ಮ ಈ ಕರೋಕೆ ಯಾನ ಯಾವಾಗ ಶುರು ಆಯ್ತು, ಹೇಗೆ ಶುರು ಆಯ್ತು ಎಲ್ಲ ಹಂಚ್ಕೊಳ್ಳಿ.
1: ಮನಸ, ಇದೊಂದು ತರ ದೋಣಿ ಯಾನ, ನನಗೆ ಬಹಳ ಆತ್ಮೀಯವಾದಂತಹ ಯಾನ. ಯಾಕಂತಂದ್ರೆ ಕರೋಕೆ ಪ್ರಾರಂಭದಲ್ಲಿ, ಅಂದ್ರೆ ನಾನು ಹೇಳ್ತಾ ಇರೋದು ಈಗ, ರಾಜಕಿರಣ್ ಅವರು ಹೇಳಿದ್ರು ಇತ್ತೀಚೆಗೆ ಕರೋಕೆ ಬಂದಾಗ, ಕೊರೋನಾ ಬಂದಾಗ ಕರೋಕೆ ಶುರು ಆಯ್ತು ಅಂತ. ಅವ್ರ ತಿಳಿಕೆ ತಪ್ಪು, ಖಂಡಿತ ಅಲ್ಲ. ಕರೋಕೆ ಬಹಳ ಹಿಂದೆ, ನನಗೆ ನೆನಪಿರೋ ತರ ಹತ್ತತ್ರ 30 ವರ್ಷದ ಹಿಂದೆ ಈ ಟ್ರೆಂಡ್ ಶುರು ಆಯ್ತು. ನನಗೆ ರೇಡಿಯೋದಲ್ಲಿ ಹಾಡು ಹಾಕೊಂಡು ಅದ್ರ ಜೊತೆ ಹಾಡುವಂತ ಅಭ್ಯಾಸ ಚಿಕ್ಕಂದಿಂದಲೂ. ಆ ಅಭ್ಯಾಸ ಮುಂದುವರೆದು ಒಂದು ಶುರುವಾಯ್ತು. ಯಾಕೆ ಈ ಮ್ಯೂಸಿಕ್ಗಳೆಲ್ಲ ಸಿಕ್ಕರೆ ಅದ್ರ ಜೊತೆ ನಾವು ಹಾಡಬಾರದು ಅನ್ನೋದೊಂದು ಆಸೆ ಮುಳಿತು. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, ಅದೇ ತರ ಆಸೆ ಮುಳಿತು ಅವಾಗ. ಸೊ ಹೇಗೆ ಅಂತಂದ್ರೆ, ಕಷ್ಟಪಟ್ಟು ಅದನ್ನ ಹುಡುಕ್ತಾ ಇದ್ದೆ. ಈ ಮೆಜೆಸ್ಟಿಕ್ ನಲ್ಲಿ ನಿಮಗ್ ನೆನಪಿದ್ಯಾ, ಫುಟ್ಪಾತ್ ನಲ್ಲಿ
0: ಅದೆಲ್ಲ
1: ಮಾಡ್ತಾ ಇದ್ರು. ನಾನು ಲಿರಿಕ್ಸ್ ಪುಸ್ತಕಗಳನ್ನೆಲ್ಲ ಮಾಡ್ತಿದ್ರಲ್ಲ, ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ಈ ಕರೋಕೆಗಳ ಸಿಡಿ ಏನಾದ್ರು ಸಿಗತ್ತಾ, ತರಿಸ್ಕೊಡ್ಬೋದಾ ಅಂತ. ನಾನು ಎಷ್ಟು ಓಡಾಡಿದೀನಿ ಆ ವಿಷಯಕ್ಕೆ ಅಂದ್ರೆ, ಇಡೀ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ತಾ ಇದ್ದೆ. ಸಮಯ ಆದಾಗ ಮೆಜೆಸ್ಟಿಕ್ ಹೋಗೋದು, ಅಲ್ಲಿ ಎಲ್ಲಾ ಈ ಕ್ಯಾಸೆಟ್ ಸಿಡಿ ಮಾರೋರ ಹತ್ರ ಕೇಳೋದು ಸಿಗತ್ತಾ ನನ್ಗೆ ಅಂತ. ಅವರು ಯಾರೋ ಒಂದಿಬ್ರು ನನ್ಗೆ ಅದ ಸಿಗುತ್ತೆ, ಅದನ್ನ ಬಾಂಬೆಯಿಂದ ತರಿಸ್ಕೊಡ್ಬೇಕು ನಾವು ಅಂದ್ರು. ಅದು ಹಿಂದಿ ಕರೋಕೆಗಳು. ಸರಿ, ತರಿಸ್ಕೊಡಿ ಅಂತ ಅಂದ್ಬಿಟ್ಟು ಅವತ್ತಿನ ಕಾಲದಲ್ಲೇ ಒಂದು 500 ರೂಪಾಯಿ ಕೊಟ್ಬಂದಿದ್ದೆ ನಾನು ಅವ್ರಿಗೆ.
0: ನಿಮ್ಗೆ ಕರೋಕೆ ಕ್ರೇಜ್ ತುಂಬಾನೇ ಇದೆ ಅಂತ ಗೊತ್ತಾಗುತ್ತೆ ಇದ್ರಲ್ಲೇ.
1: ಹೌದು,
0: ಅವತ್ತಿನ ಕಾಲದಲ್ಲಿ 500 ರೂಪಾಯಿ ಅಂದ್ರೆ ಎಷ್ಟು ದೊಡ್ಡ ಮೊತ್ತ. ಇವತ್ತಿನ ಎಷ್ಟು ರೂಪಾಯಿಗೆ ಹೋಲಿಸ್ಬೋದು ಅದನ್ನ?
1: ಒಂದು 5,000 ಹೋಲಿಸ್ಬೋದು,
0: ಇಲ್ಲ ಇನ್ನು ಜಾಸ್ತಿ ಅನ್ಸುತ್ತೆ ನಂಗೆ.
1: ಇರ್ಬೋದೇನೋ. ಆದ್ರೆ ಆಮೇಲೆ ಅವ್ರಿಗೆ ಕೇಳಿದೆ, ಹಿಂದಿ ಜೊತೆಗೆ ಕನ್ನಡ ಕೂಡ ಸಿಗುತ್ತಾ ನನ್ಗೆ, ಟ್ರೈ ಮಾಡಿ ಅಂತ. ಅಷ್ಟೊತ್ತಿಗೆ ಏನಾಯ್ತು ಅಂದ್ರೆ, ಒಂದ್ 25 ವರ್ಷದ ಹಿಂದೆ ಇರ್ಬೋದು, ಮಂಜುಳಾ ಗುರುರಾಜ್ ಅವರು ಆರ್ಕೆಸ್ಟ್ರಾ ಇದೆಯಲ್ಲ, ಅವರು ಒಂದು ಅಷ್ಟು ಆರಿಸಿದ ಗೀತೆಗಳನ್ನ, ಒಂದು 6 ಹಾಡುಗಳನ್ನ, ಒಳ್ಳೊಳ್ಳೆ ಹಾಡುಗಳನ್ನ ಕರೋಕೆ ಮಾಡಿ ಬಿಟ್ರು. ಆ ಕರೋಕೆ ಒಂದು ಸಿಡಿ ಬಂತು. ಆ ಸಿಡಿ ಇಟ್ಕೊಂಡು ನಾನು ನನ್ನ ಕಲೀಗ್ ಒಬ್ರ ಜೊತೆ ಆಫೀಸ್ ಅಲ್ಲಿ ಒಂದು ಆನ್ಯುಯಲ್ ಮೀಟಿಂಗ್ ಅಲ್ಲಿ ಕರೋಕೆ ಪ್ರೋಗ್ರಾಮ್ ಕೊಟ್ಟೆ. ಅಲ್ಲಿಂದ ಶುರುವಾಯ್ತು ನೋಡಿ. ಅದ್ರ ಒಂದು ಒಂದು ಏನನ್ಬೋದು ಅದಕ್ಕೆ, ಚಟ ಅನ್ಬೋದ ಅಥವಾ ಒಳ್ಳೆ ಅಭ್ಯಾಸ ಅನ್ಬೋದ ಗೊತ್ತಿಲ್ಲ. ಅದು ಇದುವರೆಗೂ ಕಂಟಿನ್ಯೂ ಆಗ್ತಾ ಬಂದ
0: ಒಳ್ಳೆಯ ಚಟ. ಒಳ್ಳೆಯ ಚಟ ಅನ್ಬೋದು.
1: ಹೌದು, ನೀವ್ ಹೇಳದಂಗೆ ಒಳ್ಳೆಯ ಚಟ ಅದು. ಅದ ಇದರಿಂದ ಕಂಟಿನ್ಯೂ ಆಗಿ ಇವತ್ತವರೆಗೂ ಅದು ನಡ್ಕೊಂಡ್ ಬಂದಿದೆ. ತರತರವರಿ ಹಾಡುಗಳನ್ನ ಹಾಡಿ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಕಂಪ್ಯೂಟರ್ಲೇ ಮಾಡ್ತೀನಿ ಮನೆಯಲ್ಲೇ ಕೂತ್ಕೊಂಡು. ಇವಾಗ ಮುಂಚೆ ತರ ಕಷ್ಟ ಪಡ್ಬೇಕಾಗಿಲ್ಲ. ಆರ್ಕೆಸ್ಟ್ರಾ ಪ್ರೋಗ್ರಾಮ್ಗಳು ಮಾಡ್ತೀನಿ, ಅದಕ್ಕೆಲ್ಲ ಒಂದಷ್ಟು ಕರೋಕೆಗಳು ಇಟ್ಕೊಂಡಿದೀನಿ ನಾನು. ಮದ್ವೆ ಮನೆ ಅದರೆಲ್ಲ ಕಾರ್ಯಕ್ರಮ ಕೊಡ್ತೀನಿ. ಇನ್ನು ನಮ್ಮ ಮನೆಯಲ್ಲಿ ಫಂಕ್ಷನ್ ಆಯ್ತು ಅಂತಂದ್ರೆ ನಮ್ಮನೇಲಿ ಎಲ್ಲಾ ಹಾಡ್ತಾರೆ. ಹಂಗಾಗಿ ನಮ್ಮ ಫ್ಯಾಮಿಲಿದೇ ಒಂದು ಕರೋಕೆ ಪ್ರೋಗ್ರಾಮ್ಗಳು ಆಗತ್ತೆ. ಈ ತರ ಒಂದು ಇದು ನನ್ನ ಎಕ್ಸ್ಪೀರಿಯನ್ಸ್. ಸುಮಾರು 25 ವರ್ಷದ ಮೇಲೆ ಆಯ್ತು ನಾನು ಕರೋಕೆ ಹಾಡ್ತಾ. ಇತ್ತೀಚೆಗೆ ಸ್ಮೂಲ್ ಮತ್ತೆ

0: ಮತ್ತೊಂದು ಎಂತ ಪ್ರೋಗ್ರಾಮ್ಗಳು ಬಂದಿದೆ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ನಾವು ಹಾಡಬಹುದು. ಆದ್ರೆ ಜೊತೆಗೆ ನನಗೆ ಖುಷಿ ಕೊಡೋದು ಏನು ಅಂತಂದ್ರೆ ಆ ಮ್ಯೂಸಿಕ್ ಗಳನ್ನ ಹಾಕೊಂಡು ಹಾಡ್ತೀನಲ್ಲ ಅದಷ್ಟು ಖುಷಿ ನನಗೆ ಇನ್ ಯಾವಾಗ್ಲೂ ಸಿಗಲ್ಲ ಮನಸ್ ಅವ್ರೆ.
1: ಹೌದು ಹೌದು, ಒಂದ್ ಹಾಡು ನಮಗಾಗಿ ನಮ್ಮೆಲ್ಲ ಕೇಳುಗರಿಗಾಗಿ.
0: ಖಂಡಿತ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಆಡಿದೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ.

0: ಕೋಗಿಲೆ ಒಂದು ಗಂಡಾಗಿ ಬಂದಂತೆ ಕೇಳಿಸ್ಕೊಂಡೆ.
1: ಓ ತುಂಬಾ ಧನ್ಯವಾದ,
0: ತುಂಬಾ ಚೆನ್ನಾಗಿತ್ತು, ತುಂಬಾ ಮಧುರವಾಗಿತ್ತು, ಹಾಗೆ ಭಾವನೆ ತುಂಬಿ ಹಾಡಿದ್ರಿ. ಧನ್ಯವಾದ ತಾವು ಮಾತಾಡಿದಕ್ಕೆ. ಕರೋಕೆ ಕುರಿತಾಗಿ ಒಂದು ಹಳೇ ಒಂದು ವಿಷಯನೆಲ್ಲ ಹಂಚ್ಕೊಂಡಿದ್ದೀರಾ, ಮತ್ತೆ ಹಳೆ ಕಾಲಕ್ಕೆ ನಮ್ಮನ್ನು ತಗೊಂಡು ಹೋಗಿದ್ದೀರಾ, ಕರ್ಕೊಂಡು ಹೋಗಿದ್ದೀರಾ. ಧನ್ಯವಾದ.
1: ಥ್ಯಾಂಕ್ ಯು. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ವಿಶ್ವ ಕರೋಕೆ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟ.
0: ತಮಗೂ ಕೂಡ ಶುಭಾಶಯಗಳು.
1: ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ.

ಕರೋಕೆ ಹಾಡೋದ್ರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚುತ್ತೆ, ಆತ್ಮವಿಶ್ವಾಸ ಬೆಳೆಯುತ್ತೆ, ಜೊತೆಗೆ ಹಲವಾರು ಸ್ನೇಹಿತರು ಸಮಾನ ಮನಸ್ಕರು ಸಿಗ್ತಾರೆ. ಅದರಿಂದ ಹೆಚ್ಚು ಸಾಮಾಜಿಕ ಆಗ್ಬಹುದು ಕೂಡ ನಾವೆಲ್ಲ. ಹೀಗಾಗಿ ಹಾಡೋಣ, ಕರೋಕೆ ಜೊತೆ ಕೂಡ ಹಾಡೋಣ, ಜೊತೆಗೆ ಅದೊಂದು ಚಂದದ ಮನರಂಜನೆ, ಅದನ್ನು ಕೂಡ ಪ್ರೀತಿಯಿಂದ ಸ್ವೀಕರಿಸೋಣ. ಇದಾಗಿತ್ತು ಇಂದಿನ ದಿನ ವಿಶೇಷದ ಕಾರ್ಯಕ್ರಮ, ವಿಶ್ವ ಕರೋಕೆ ದಿನದ ವಿಶೇಷ. ಜೊತೆಯಾಗಿದ್ದು ಮಾನಸ, ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಮುಖ್ಯಾಂಶಗಳು. ನಾಳೆಯಿಂದ ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಇಂದು ಸರ್ವಪಕ್ಷ ಸಭೆ ಕರೆದಿದೆ. ಈ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೇಂದ್ರ ಸರ್ಕಾರ ಕೋರಲಿದೆ. ಇಂದು ಬ್ಯಾಂಕ್ ರಾಷ್ಟೀಕರಣ ದಿನ. 1969 ಜುಲೈ 19 ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕ್ಗಳನ್ನು ರಾಷ್ಟೀಕರಣಗೊಳಿಸಲು ತೆಗೆದುಕೊಂಡ ನಿರ್ಧಾರ ಗ್ರಾಮೀಣ ಭಾಗಗಳಿಗೆ ಹಣಕಾಸು ಸೇವೆಗಳನ್ನು ಒದಗಿಸಲು, ಬ್ಯಾಂಕಿಂಗ್ ಕ್ಷೇತ್ರವನ್ನು ರಾಷ್ಟ್ರೀಯ ಸಾಮಾಜಿಕ ಉದ್ದೇಶಗಳೊಂದಿಗೆ ಜೋಡಿಸಲು ವಿನ್ಯಾಸಗೊಳಿಸಲಾದ ಪರಿವರ್ತಕ ಹೆಜ್ಜೆ ಎಂದು ಗುರುತಿಸಲಾಗಿದೆ. ಸೌರ ವಿದ್ಯುತ್ ಕೋಶಗಳ ಅನುಮೋದಿತ ಮಾದರಿ ಮತ್ತು ಉತ್ಪಾದಕರ ಪಟ್ಟಿ ಎಎಲ್ಎಂಎಂ ಪಟ್ಟಿ 2 ಜಾರಿಯ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಪ್ರಕಾರ ಸೌರ ವಿದ್ಯುತ್ ಯೋಜನೆಗಳಿಗೆ ಎಎಲ್ಎಂಎಂ ಪಟ್ಟಿ 2 ಅನ್ವಯಿಕತೆಗೆ ಯಾವುದೇ ಸಾಮಾನ್ಯ ಅವಧಿ ವಿಸ್ತರಣೆ ನೀಡಲಾಗುವುದಿಲ್ಲ. ಪ್ರತಿಕೂಲ ಹವಾಮಾನ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಮಾತಾ ವೈಷ್ಣೋದೇವಿ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾತ್ರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾತಾ ವೈಷ್ಣೋದೇವಿ ಆಡಳಿತ ಮಂಡಳಿ ತಿಳಿಸಿದೆ. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ಸಂಜೆ ನಿಧನರಾದರು. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ಹರದನಹಳ್ಳಿಯಲ್ಲಿ ನಾಳೆ ತಮ್ಮ ತಾಯಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚೆನ್ನಮ್ಮ ಅವರ ನಿಧನ ತೀವ್ರ ದುಃಖ ತರಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಚೆನ್ನಮ್ಮ ಅವರು ದೇಶದ ಅತ್ಯುನ್ನತ ರಾಜಕೀಯ ಕುಟುಂಬದ ಭಾಗವಾಗಿದ್ದರೂ ಅವರ ನಮ್ರತೆ ಮತ್ತು ಮಮತಾಮಯಿ ಮಾತೃ ಹೃದಯದ ವ್ಯಕ್ತಿತ್ವ ಸರ್ವರಿಗೂ ಮಾದರಿಯಾಗಿತ್ತು ಎಂದು ಸ್ಮರಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳ ಜೊತೆಯಾಗಿದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡವನ್ನ ಕೇಳ್ತಾ. ಈ ಹೊತ್ತಿನ ಕಾರ್ಯಕ್ರಮ ನಮ್ಮ ಕೇಳುಗರಿಗಂತೂ ತುಂಬಾನೇ ಅಚ್ಚುಮೆಚ್ಚು, ಅದೇ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಹತ್ತು ಗಂಟೆ 5:07 ಇನ್ನು 11 ಗಂಟೆವರೆಗೂ ಎಷ್ಟು ಸಾಧ್ಯನೋ ಅಷ್ಟು ಹಳೆಯ ಗೀತೆಗಳನ್ನು ನಿಮಗೆ ಕೇಳಿಸ್ತೀನಿ. ಈ ಹೊತ್ತು ಇವತ್ತು ನೀವು ಕೇಳೋ ಅಂತಹ ಗೀತೆಗಳು 1966, 76, 86 ಹಾಗೆ 96 ದಶಕದ ಗೀತೆಗಳು. ನೀವು ಆಲಿಸ್ತೀರಿ, ಕೇಳ್ತಾನೆ ಇರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಯಾಕಂದರೆ ಇದು ನಿಮ್ಮದೇ ಮೆಚ್ಚಿನ ವಾಹಿನಿ.

0: 1966ರಲ್ಲಿ ತೆರೆ ಕಂಡಂತಹ ಚಿತ್ರಗಳ ಗೀತೆಗಳು ಮೂಡಿ ಬಂದವು. ಇದೀಗ 1976ರಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು.
1: ನಿನ್ನ ಕಣ್ಣೇಟು ಜೋರಾಗಿ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದುವರೆಗೂ 1966 ಹಾಗೂ 76 ದಶಕದ ಗೀತೆಗಳನ್ನ ಆಲಿಸಿದ್ರಿ. ಇನ್ನು ಮುಂದೆ 1986 ದಶಕದಲ್ಲಿ ತೆರೆ ಕಂಡಂತಹ ಚಿತ್ರಗೀತೆಗಳು, 86 ವರ್ಷದಲ್ಲಿ ತೆರೆಗಂಡಂತಹ ಚಿತ್ರಗೀತೆಗಳು.

0: ಹಳೆ ಹಾಡಿನ ಪ್ರಿಯರಿಗೆ ಹಳೆ ಹಾಡು ಸೇರುವುದು ಅಂತ ಹೇಳ್ತಾ 1986 ಗೀತೆಗಳು ಇದುವರೆಗೂ ಕೇಳಿದ್ರಿ. ಇನ್ನು ಮುಂದೆ 1996 ಗೀತೆಗಳನ್ನು ಕೇಳಕ್ಕೆ ಮುಂಚೆ ಒಂದಷ್ಟು ಜಾಹೀರಾತುಗಳನ್ನು ಆಲಿಸಿ ವಾಪಸ್ಸಾಗೋಣ. ಆ ನಂತರ 1996 ಗೀತೆಗಳು, ಈ ಗೀತೆಗಳನ್ನು ಆಲಿಸ್ತಾ ಆಲಿಸ್ತಾ ಹಳೆಯ ಒಂದು ನಮ್ಮ ಚಿತ್ರಲೋಕಕ್ಕೆ ಪಯಣವನ್ನು ಮಾಡೋಣ. ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

1996 ಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಕುಸುಮದಂತೆ ಸುಮಧುರವಾದಂತಹ ಒಂದು ಗೀತೆಯನ್ನು ಆಲಿಸಿದ್ರಿ. ಇನ್ನು ಹಳೆಯ ಸುಮಧುರ ಗೀತೆಗಳು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಗೋಲ್ಡ್ ಅಂತಹ ಒಂದು ಗೀತೆ, ಬಂಗಾರದಂತಹ ಗೀತೆ.

ಇದುವರೆಗೂ ಎಲ್ಲ ಚಂದದ ಹಳೆಯ ಸುಮಧುರ ಗೀತೆಗಳನ್ನ ಆಲಿಸಿದ್ರಿ. 1966 76 86 ಹಾಗೂ 96ನೇ ಇಸ್ವಿಯಲ್ಲಿ ತೆರೆಕಂಡಂತಹ ಚಿತ್ರಗೀತೆಗಳು ಮೂಡಿ ಬಂದವು ನಿಮ್ಮ ಮೆಚ್ಚಿನ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ತುಂಬಾ ಸಂದೇಶಗಳು ನಮ್ಮನ್ನ ತಲುಪಿವೆ. ಎಷ್ಟು ಸಾಧ್ಯನೋ ಅಷ್ಟು ಸಂದೇಶಗಳನ್ನ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ, ಮತ್ತೆ ಬಿಳೆ ಭಾವಿಯಿಂದ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಜಗದಂಬಿಕಾ ಹಂಸವೇಣಿ ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮಂಗಳೂರಿನ ಮಂಗಳೇಶ ಅವರ ಸಂದೇಶ ತಲುಪಿದೆ, ಅರುಣಾ ಮೈತ್ರಿ ಜೆ ಸಿ ನಗರದಿಂದ. ಹಾಗೆ ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಹರೀಶ್ ಅವರು ಮಲ್ಲೇಶ್ವರಂನಿಂದ, 66 76 ಗೀತೆಗಳು ಇಷ್ಟ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದರೆ, ಜಗದೀಶ್ವರ ಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ, ಹಾಗೆ ಗಾಂಧಿ ಬಜಾರ್ನಿಂದ ಅಂಜನಾ ಅವರು, ಹಾಗೆ ಮಧುರವಾದ ಗೀತೆಗಳು ಅಂತ ನಿರ್ಮಲಾ ಅವರು ಹೇಳ್ತಾ ಇದ್ದಾರೆ. ಇನ್ನು ಹೆಬ್ಬಾಳದ ರಮೇಶ್ ಅವರ ಸಂದೇಶ ತಲುಪಿದೆ, ಮತ್ತೆ ಸಾಕಷ್ಟು ಸಂದೇಶಗಳು ನಮ್ಮನ್ನು ತಲುಪಿದವೆ.

ಜೋಶಿ ಕಲಬುರಗಿಯಿಂದ, ಪುಷ್ಪ ಶಾನ್ಭೋಗರ್ ಅವರು, ದೀಪ್ತಿ ದಿನೇಶ್ ಕಟಾವ್ಕರ್ ಧಾರವಾಡದಿಂದ, ಎಲ್ಲರಿಗೂ ಕೂಡ ಧನ್ಯವಾದಗಳು. ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನ ತಲುಪಿವೆ, ತುಂಬಾನೇ ಖುಷಿಯಾಯಿತು. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾದದ್ದು ಮಾನಸ. ಹೀಗೆ ಕೇಳ್ತಾನೆ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾ ರಾಷ್ಟ್ರಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ರಾಷ್ಟ್ರಪತಿಗಳು ನಾಳೆ ಮಾಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮಾಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ಹಾಗೂ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮಾನಿಯಾ ರಾಷ್ಟ್ರಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಹಂತದಲ್ಲಿ ರಾಷ್ಟ್ರಪತಿಗಳು ನಾಳೆ ಮಾಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮಾಯಾ ಸಂಧು ಅವರೊಂದಿಗೆ ನಿಯೋಗ ಮಟ್ಟದ ಹಾಗೂ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇಂದು ಮಹಾನ್ ಕ್ರಾಂತಿಕಾರಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನ. ಈ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಮಂಗಲ್ ಪಾಂಡೆ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಗೌರವ ನಮನ ಸಲ್ಲಿಸಿದ್ದಾರೆ. ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದರು. ಅವರ ಧೈರ್ಯ ಹಾಗೂ ತ್ಯಾಗವು ಇಂದಿಗೂ ಪ್ರತಿಯೊಬ್ಬ ಭಾರತೀಯರನ್ನಲ್ಲೂ ಮನೆ ಮಾಡಿದೆ ಎಂದು ಸ್ಮರಿಸಿದ್ದಾರೆ. ನಾಲ್ಕು ದಿನಗಳ ಭಾರತ ಪ್ರವಾಸದಲ್ಲಿರುವ ಜಾಂಜಿಬಾರ್ ಅಧ್ಯಕ್ಷ ಡಾ ಹುಸೇನ್ ಅಲಿ ಮಿಬಿನಿ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ತಾಂಜಾನಿಯಾ ಸಂಬಂಧಗಳ ಸಮಗ್ರ ಆಯಾಮಗಳನ್ನು ಪರಿಶೀಲಿಸುವುದರ ಜೊತೆಗೆ ಭವಿಷ್ಯದ ಸಹಕಾರದ ಹೊಸ ಅವಕಾಶಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಯಲ್ಲಿ ಮಾಸ್ಕೋದ ಪೂರ್ವ ಭಾಗ ಸೇರಿದಂತೆ ರಷ್ಯಾದ ಎರಡು ಬೃಹತ್ ಗೋದಾಮುಗಳು ಗುರಿಯಾಗಿವೆ. ನಿನ್ನೆ ರಾತ್ರಿ ನಡೆದ ದಾಳಿಯಲ್ಲಿ 9 ಮಂದಿ ಮೃತಪಟ್ಟಿದ್ದು 80ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026 ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಅನ್ನು ಆಗಸ್ಟ್ 7 ಮತ್ತು 8ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥ್ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.
1: ಮನುಷ್ಯನಿಗೆ ಆರೋಗ್ಯವೇ ಅತಿ

ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ

ಮನೆ ಬಳಿಗೆ ಬಂದರೆ ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:05:45 ಸಮಯ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ಕೊಂಡು ಬನ್ನಿ. ಹಾಡುಗಳ ನಂತರ ಇಂದಿನಂತೆ 11:30 ಕಲಾಭಾರತಿ ಕಾರ್ಯಕ್ರಮ, ಆಮೇಲೆ 12:05 ನೇರ ಫೋನಿನ ಕಾರ್ಯಕ್ರಮ. ಮಕ್ಕಳ ಜೊತೆಗೆ ಮಕ್ಕಳ ಇಷ್ಟದ ಹಾಡುಗಳನ್ನು, ಮಕ್ಕಳ ಮಾತುಗಳನ್ನು ಕೇಳ್ತಾ ಹೋಗೋಣ ಭಾನುವಾರದ ನೇರ ಫೋನಿನ ಕಾರ್ಯಕ್ರಮದಲ್ಲಿ. ಅದಾದ ನಂತರ 1:20 ನೀವು ಕೇಳಿದಂತಹ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ಅದಕ್ಕೋಸ್ಕರ ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೇಕು. 9483091029 ಈ ಸಂಖ್ಯೆಗೆ ಸಂದೇಶ ನಮಗೆ, ಸಂಗೀತ ನಿಮಗೆ. ಅದಾದ ಮೇಲೆ 2:40 ಚಿತ್ರತಾನ, ಹಾಗೆಯೇ 3:00 ಹಿಂದಿ ಕಾರ್ಯಕ್ರಮ, 4:00 ಪರಿಮಳ, ಇವೆಲ್ಲ ಇವತ್ತಿನ ಮಧ್ಯಾಹ್ನದ ಪ್ರಸಾರದಲ್ಲಿ ಕೇಳುವಂತಹ ಹಾಡುಗಳು. ಪೊಲೀಸ್ ಕಂಪ್ಲೇಂಟ್ ಚಿತ್ರದ ಗೀತೆ ಇದು. ವಾಣಿ ಸತೀಶ್, ಆರೋಹಣ ಸುಧೀಂದ್ರ ಅವರು ಹಾಡಿದ್ದಾರೆ. ಆರೋಹಣ ಸುಧೀಂದ್ರ ಅವರದ್ದೇ ಸಾಹಿತ್ಯ, ಸಂಗೀತ, ಹಾಡುಗಾರಿಕೆ. ಕೇಳಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಾಡುಗಳು.

ಹೊಸ ಹಾಡುಗಳನ್ನ ಕೇಳ್ತಾ ಇದ್ದೀರಾ. 11:22:55 ಸಮಯಾಗಿದೆ. ಮೆಜೆಸ್ಟಿಕ್ 2 ಚಿತ್ರದ ಹಾಡು ಕೇಳಿಬಂತು. ನಾನಿನಗೆ ಅನ್ನುವ ಹಾಡು ಚೇತನ್ ನಾಯಕ್ ಮತ್ತು ಅನುರಾಧ ಭಟ್ ಅವರ ಧ್ವನಿಗಳು. ದಿಲೀಪ್ ಶರ್ಮಾ ಅವರ ಸಾಹಿತ್ಯ ಸಂಗೀತ ಸಂಯೋಜನೆಯನ್ನ ಮಾಡಿದ್ರು ವಿಷ್ಣು ಮನಸ್. ಕಲ್ಟ್ ಚಿತ್ರದ ಹಾಡನ್ನ ಕೇಳಿದ್ರಲ್ಲ, ಹೃದಯವು ಕೇಳದೆ ಅಂತ. ಈ ಹಾಡು ದರ್ಶನ್ ಮೆಳವಂಕಿ ಮತ್ತು ಲಹರಿ ಮಹೇಶ್ ಅವರು ಹಾಡಿದ್ದು. ಅನಿಲ್ ಕುಮಾರ್ ಅವರು ಗೀತೆಯನ್ನು ಬರೆದಿದ್ರು. ಅರ್ಜುನ್ ಜನ್ಯ ಅವರ ಸಂಗೀತ ಹಾಡಿಗಿತ್ತು. ಕಟ್ಲೆ ಚಿತ್ರದ ಗೀತೆ ಈಗ ತಾನೇ ಕೇಳಿದ್ರಿ, ಎಲ್ಲಿಂದ ಬಂದೆ ನೀನು ಅಂತ. ಸಂಗೀತ ರವೀಂದ್ರನಾಥ್ ಹಾಗೆ ಸಂತೋಷ್ ವೆಂಕಿಯವರ ಧ್ವನಿಯಲ್ಲಿ ಕೇಳಿದ ಗೀತೆ. ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಶ್ರೀಧರ್ ವಿ ಸಂಭ್ರಮ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿದೆ ಹಾಯಾಗಿರವ ಚಿತ್ರದ ಹಾಡು. ಸಂಜಿತ್ ಹೆಗ್ಡೆ ಇವರ ಜೊತೆಗೆ ಲಹರಿ ಮಹೇಶ್ ಅವರ ಧ್ವನಿ, ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ಜುಡಾ ಸ್ಯಾಂಡಿ ಅವರ ಸಂಗೀತ ಸಂಯೋಜನೆ.

0: ಲ್ಯಾಂಡ್ ಲಾರ್ಡ್ ಚಿತ್ರದ ಗೀತೆಯನ್ನ ನೀವು ಕೇಳಿದ್ದು. ವಿಜಯಪ್ರಕಾಶ್ ಅನನ್ಯ ಭಟ್ ಅವರ ಧ್ವನಿಗಳು, ಯೋಗರಾಜ್ ಅವರು ಬರೆದ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇತ್ತು. ಇದಿಷ್ಟು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಕಾರ್ಯಕ್ರಮ ಆಗಿತ್ತು. ಸಮಯ ಆಗಿದೆ 11:15. ಕೇಳ್ತಾ ಇರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಯಾವಾಗ್ಲೂ ನಿಮ್ಮ ಸಂಗಡ.
1: ಅರೇ ಮೋಹನ್ ಭಾಯ್, ಕಾಫಿ ಬಿಜಿ ಲಗ್ ರಹೇ ಹೋ.
2: ಮೈ ಸೋಚ ರಹಾ ಹೂ ಕಿ ಬಿಸ್ನೆಸ್ ಶುರು ಕರೂ. ಏಕ್ ಏಜೆಂಟ್ ನೇ ಕಹಾ ಕಿ ಮುದ್ರಾ ಲೋನ್ ಜಲ್ದಿ ಸ್ಯಾಂಕ್ಷನ್ ಕರ್ವಾ ದೇಗಾ, ಬಸ್ ಪ್ರೋಸೆಸಿಂಗ್ ಫೀಸ್ ಔರ್ ಲೀಗಲ್ ಫೀಸ್ ದೇನಿ ಹೋಗಿ. ಪೇಮೆಂಟ್ ಲಿಂಕ್ ಭಿ ಭೇಜಾ ಹೈ.
1: ಅರೇ ಮೋಹನ್ ಭಾಯ್, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಮೇ ಕೋಯಿ ಏಜೆಂಟ್ ನಹೀ ಹೋತಾ. ಧೋಕೆಬಾಜ್ ನಕಲಿ ವೆಬ್ಸೈಟ್, ಸ್ಯಾಂಕ್ಷನ್ ಲೆಟರ್ಸ್ ಔರ್ ದಸ್ತಖತ್ ಸೇ ಲೋಗೋ ಕೋ ಫಸಾತೇ ಹೈ.
2: ಸಚ್?
1: ಸೀಧಾ ಬ್ಯಾಂಕ್ ಯಾ ವಿತ್ತ ಸಂಸ್ಥಾ ಮೇ ಜಾಓ ಯಾ ಸರ್ಕಾರಿ ವೆಬ್ಸೈಟ್ ಸೇ ಲೋನ್ ಅಪ್ಲೈ ಕರೋ. ಸತರ್ಕ ರಹೇ ಔರ್ ಆನ್ಲೈನ್ ಠಗೋ ಸೇ ಬಚೇ.
2: ಸಮಜ್ ಗಯಾ.
3: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ನಟಿಯರು, ನಿರ್ಮಾಪಕರು, ಬೇರೆ ಬೇರೆ ಕಲಾವಿದರನ್ನ ಕುರಿತಾದ ಒಂದಷ್ಟು ಮಾತು ಮಾಹಿತಿಗಳ ಹೂರಣ ಕಲಾಭಾರತಿ ಕಾರ್ಯಕ್ರಮ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇಂದಿನ ಕಲಾಭಾರತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತ ಹೇಳ್ತಾ ಇರೋದು ಚಂದು ಬಾನುಲಿ ಬಂಧು. ಇನ್ನು ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ, ಏನೆಲ್ಲ ವಿಷಯಗಳನ್ನು ತಿಳ್ಕೊಳ್ತೇವೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಈ ಹಾಡನ್ನು ಕೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಹೌದು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟಿ ಸೌಂದರ್ಯ ಅವರನ್ನು ಕುರಿತಾದಂತಹ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಸೌಂದರ್ಯ ಅವರ ಹಾಡುಗಳು ಮತ್ತು ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಕೇಳಿಸ್ಕೊಂಡು ಬನ್ನಿ ಈ ಚಂದದ ಹಾಡು.

ಶ್ರೀ ಮಂಜುನಾಥ ಚಿತ್ರದಿಂದ ಒಂದು ಹಾಡು ಕೇಳಿದ್ರೆ, ಸಾಹಿತ್ಯ ಮತ್ತು ಸಂಗೀತವನ್ನು ನೀಡಿದ್ರು ಹಂಸಲೇಖ ಅವರು. ಹಾಡಿಗೆ ದನಿಯಾಗಿದ್ದು ಹೇಮಂತ್ ಹಾಗೂ ನಂದಿತಾ. ಹೌದು, ನಿನ್ನೆ ಅವರ ಜನ್ಮದಿನ ಇತ್ತು. ಸೌಂದರ್ಯ ಅವರು ಹುಟ್ಟಿದ್ದು ಜುಲೈ 18. ಸೌಂದರ್ಯ ಅವರು ನಟಿ ಮಾತ್ರ ಅಲ್ಲ, ನಿರ್ಮಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅವರ ಮೊದಲ ಹೆಸರು ಸೌಮ್ಯ ಅನ್ನೋದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿದೆ. ಸೌಂದರ್ಯ ಅವರು ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ದಕ್ಷಿಣ ಭಾರತದ ಹೆಸರಾಂತ ತಾರೆ ಅಂತಲೇ ಹೆಸರಾಗಿದ್ದವರು. ಅವರು ಗಿರೀಶ್ ಕಾಸರವಳ್ಳಿಯವರ ದ್ವೀಪ ಚಿತ್ರದ ಮುಖೇನ ನಿರ್ಮಾಪಕಿಯಾಗಿ ಕೂಡ ಗುರುತಿಸಿಕೊಂಡ್ರು. ಸೌಂದರ್ಯ ಅವರು ಮೊದಲ ಸಿನಿಮಾ ನಿರ್ಮಾಣಕ್ಕೇನೆ ಕೇಂದ್ರ ಸರ್ಕಾರದ ಸ್ವರ್ಣ ಕಮಲ ಪ್ರಶಸ್ತಿ ಬಂತು. ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಚಿತ್ರ ಪ್ರಶಸ್ತಿ, ಹಾಗೆ ಉತ್ತಮ ನಟಿ ಪ್ರಶಸ್ತಿ ಕೂಡ ಸೌಂದರ್ಯ ಅವರಿಗೆ ಬಂದಿದೆ. ದೋಣಿ ಸಾಗಲಿ ಎನ್ನುವ ಸಿನಿಮಾಕ್ಕೆ ಅವರಿಗೆ ರಾಜ್ಯ ಸರ್ಕಾರದ ಶ್ರೇಷ್ಠ ನಟಿ ಎನ್ನುವ ಪ್ರಶಸ್ತಿ ಕೂಡ ಬಂದಿದೆ. ಹಾಗೆಯೇ ಸೌಂದರ್ಯ ಅವರು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಗೃಹಭಂಗವನ್ನು ಧಾರಾವಾಹಿಯನ್ನಾಗಿ ಕೂಡ ನಿರ್ಮಾಣ ಮಾಡಿದ್ರು. ಈ ಒಂದು ಧಾರಾವಾಹಿ ದೂರದರ್ಶನದಲ್ಲಿ ಪ್ರಸಾರವಾಯಿತು. ಬಹಳಷ್ಟು ಮಹತ್ವದ ಧಾರಾವಾಹಿ ಅಂತಲೇ ಹೆಸರಾಗಿತ್ತು. ಸೌಂದರ್ಯ ಅವರು ಆಪ್ತ ಮಿತ್ರ ಚಿತ್ರ ಅವರ ಕೊನೆಯ ಸಿನಿಮಾ. ಅದರಲ್ಲಿ ಬರುವಂತಹ ನಾಗವಲ್ಲಿಯ ಪಾತ್ರವನ್ನು ಇವತ್ತಿಗೂ ಅಲ್ಲ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣುವರ್ಧನ್ ಅವರು, ಸೌಂದರ್ಯ, ಅವಿನಾಶ್, ದ್ವಾರಕೀಶ್ ಇವರೆಲ್ಲರೂ ಇದ್ದಂಥ ಈ ಸಿನಿಮಾ ಬಹಳಷ್ಟು ಮೆಚ್ಚುಗೆಗೆ ಪಾತ್ರವಾಯಿತು. ಸೌಂದರ್ಯ ಅವರ ಈ ಒಂದು ಪಾತ್ರವನ್ನು, ಹಾಡನ್ನು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ.

ಜಮ್ ತ ಜಮ್ ತರ್ಗಡದ ಜಮ್ ತ ಜಮ್ ತಗದರ್ಗಡದ ಗದ ಜಮ್ ತ ಜಮ್ ತ ಕೆಟ ತ ತಗದಿಂದ ಕಡಗದಿಂದ ತಗದಿಂದ ತರ್ಗಡದ ತರ್ಗಡದ ತ ಡಿಮ್ ತ ಕೆಟ ಡಿಮ್ ತ ಕೆಟ ಡಿಮ್ ತ ಕೆಟ ಕೆಡದ

ಆಪ್ತ ಮಿತ್ರ ಚಿತ್ರಕ್ಕಾಗಿ ಗೋಟೂರಿಯವರು ಬರೆದ ಗೀತೆ, ಗುರುಕಿರಣ್ ಅವರ ಸಂಗೀತ, ನಂದಿತಾ ಮತ್ತು ರಾಜೇಶ್ ಅವರು ಹಾಡಿದ ಗೀತೆ ಕೇಳಿದ್ರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ಸೌಂದರ್ಯ ಅವರ ಕುರಿತಾಗಿ ಒಂದಿಷ್ಟು ಮಾತು ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. 11:43:50 ಸಮಯಾಗಿದೆ. ಸೌಂದರ್ಯ ಅಂದರೆ ಸೌಮ್ಯ ಅವರ ಮೊದಲ ಹೆಸರು. ಸಿನಿಮಾದಲ್ಲಿ ಅವರು ಸೌಂದರ್ಯ ಅಂತ ಹೆಸರು ಬದಲಾಯಿಸ್ಕೊಂಡ್ರು. ಅವರು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು 12 ವರ್ಷಗಳ ಕಾಲ. ಆದರೂ ಕೂಡ ಚಿತ್ರರಂಗಕ್ಕೆ ಅವರ ಸೇವೆ ಸಾರ್ವಕಾಲಿಕ ಅಂತಲೇ ಹೇಳಬಹುದು. ಹುಟ್ಟಿದ್ದು, ಬೆಳೆದದ್ದು, ಸಿನಿಮಾ ಪ್ರವೇಶ ಮಾಡಿದ್ದು ಎಲ್ಲವೂ ಕೂಡ ಕರ್ನಾಟಕದಲ್ಲೇ. ಆದ್ರೂ ದಕ್ಷಿಣ ಭಾರತದ ಬಹುತೇಕ ಭಾಷೆಗಳಲ್ಲಿ ಅವರು ಅಭಿನಯಿಸಿದರು. ಸೌಂದರ್ಯ ಅವರು 92ರಲ್ಲಿ ಗಂಧರ್ವ, ನನ್ನ ತಂಗಿ, ಬಾನನ್ನ ಪ್ರೀತಿಸು ಮುಂತಾದ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟಿಸಿದರು. ಆಮೇಲೆ ಅವರಿಗೆ ತೆಲುಗಿನಲ್ಲಿ ನಟಿಸೋದಕ್ಕೆ ಕರೆ ಬಂತು. 1 ವರ್ಷದಲ್ಲಿ ಅವರು ಅಂದರೆ 1993ರಲ್ಲಿ 9 ತೆಲುಗು 1 ತಮಿಳು ಕನ್ನಡ ಒಟ್ಟು 11 ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ. ಎಲ್ಲ ಸಿನಿಮಾಗಳು ಕೂಡ ತೆರೆಗೆ ಬಂದವು. ಸಾಕಷ್ಟು ಸಿನಿಮಾಗಳು ಯಶಸ್ಸನ್ನು ಕೂಡ ತಂದುಕೊಟ್ಟವು. ಅದಾದಮೇಲೆ 95ರಲ್ಲಿ 12 ತೆಲುಗು 2

ತಮಿಳು ಸಿನಿಮಾದಲ್ಲಿ ಸೌಂದರ್ಯ ಅವರು ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಹೀಗೆ 12 ವರ್ಷಗಳ ಅವಧಿಯಲ್ಲಿ 85 ಹೆಚ್ಚು ತೆಲುಗು ಸಿನಿಮಾಗಳು, ಅದರಲ್ಲೂ ಚಿರಂಜೀವಿ, ವೆಂಕಟೇಶ್ ಅವರು, ನಾಗಾರ್ಜುನ್, ಮೋಹನ್ ಬಾಬು ಇಂತಹ ಸ್ಟಾರ್ ನಟರ ಜೊತೆಗೆ ಸಾಲು ಸಾಲು ಸಿನಿಮಾಗಳನ್ನು ನೀಡಿದರು. ಕನ್ನಡ, ತಮಿಳು, ಹಿಂದಿ, ಮಲಯಾಳಂನಲ್ಲಿ 30 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೌಂದರ್ಯ ಅವರು. ಉತ್ತಮ ನಟಿ ಅಂತಾನೆ ಅವರನ್ನು ಗುರುತಿಸಲಾಗಿದೆ. ಸೌಂದರ್ಯ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂತು. ಅಮ್ಮೂರು ಸಿನಿಮಾದ ನಟನೆಗಾಗಿ ಪ್ರಶಸ್ತಿ ತಗೊಳ್ತಾರೆ. ತೆಲುಗು ಚಿತ್ರರಂಗದ ನಂದಿ ಪ್ರಶಸ್ತಿ ಬರುತ್ತೆ. ಪವಿತ್ರ ಬಂಧಂ ಈ ನಟನೆಗಾಗಿ ಕೂಡ ಅವರಿಗೆ ಪ್ರಶಸ್ತಿ ಬರುತ್ತೆ. ಕರ್ನಾಟಕ ಸರ್ಕಾರದ ಅತ್ಯುತ್ತಮ ನಟಿ, ಹೀಗೆ ಅವರ ನಿರ್ಮಾಣದ ಸಿನಿಮಾ ದ್ವೀಪಕ್ಕೆ ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಸೌಂದರ್ಯ. ಗಂಧರ್ವ ಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ನಟಿಯಾಗಿ ನಿರ್ಮಾಪಕಿಯಾಗಿ ಸಿನಿಮಾ ನಿರ್ಮಾಣದಲ್ಲಿ ಕೂಡ ತೊಡಗಿಸಿಕೊಂಡಿರ್ತಾರೆ ಸೌಂದರ್ಯ ಅವರು. ಆದರೆ ಆಪ್ತ ಮಿತ್ರ ಸಿನಿಮಾ ಸೌಂದರ್ಯ ಅವರ ಕೊನೆಯ ಸಿನಿಮಾ ಆಗತ್ತೆ. ಅದರಲ್ಲಿಯ ನಾಗವಲ್ಲಿಯ ಪಾತ್ರ ಬಹಳ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಸೌಂದರ್ಯ ಅವರು ಸಿನಿಮಾ ನಟಿ ನಿರ್ಮಾಪಕಿ, ಜೊತೆಗೆ ಒಂದಷ್ಟು ಸಾಮಾಜಿಕ ಕಳಕಳಿಯನ್ನು ಹೊಂದಿ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಅವರ ಸ್ವಂತ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಶಾಲಾ ಕಟ್ಟಡವನ್ನು ಕಟ್ಟಿಸ್ಕೊಡ್ತಾರೆ. ಶಾಲೆಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಒಂದಿಷ್ಟು ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಕಾಳಜಿಯನ್ನು ಕೂಡ ಇಟ್ಕೊಂಡಿರ್ತಾರೆ. ತಮ್ಮ ಎಲ್ಲ ರೀತಿಯ ಯಾರಾದರೂ ಸ್ವಲ್ಪ ಸಹಾಯ ಕೇಳಿದ್ರೆ ಕೂಡ ಒಂದಷ್ಟು ಸಹಾಯವನ್ನು ಮಾಡುವಂಥ ಒಂದು ಅಪೇಕ್ಷೆ ಕೂಡ ಇರುತ್ತೆ. ಹಾಗಾಗಿ ಅವರು ಮೆಡಿಕಲ್ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ, ಮೆಡಿಕಲನ್ನು ಅರ್ಧಕ್ಕೆ ನಿಲ್ಲಿಸಿ ನಟಿಯಾಗಿ ಬರ್ತಾರೆ. ಸೊ ತಮ್ಮ ಊರಿನಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ಬೇಕು ಅನ್ನುವಂಥ ಒಂದು ಅಪೇಕ್ಷೆ ಕೂಡ ಅವ್ರಿಗಿರುತ್ತೆ. ಆದರೆ ಅದು ಸಾಧ್ಯ ಆಗೋದಿಲ್ಲ. ಸರಳವಾದ ನಟಿ, ಸುಂದರ ಹೆಸರಿಗೆ ತಕ್ಕ ಹಾಗೆ ಸೌಂದರ್ಯ ಅನ್ನುವ ಹಾಗೆ ಸೌಂದರ್ಯವತಿ ನಟಿಯಾಗಿದ್ದರು ಸೌಂದರ್ಯ ಅವರು.

0: ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಅನಾಥ ಮಕ್ಕಳಿಗಾಗಿ ಶಾಲೆಗಳನ್ನು ನಿರ್ಮಾಣ ಮಾಡಿರ್ತಾರೆ. ಶಾಲೆ, ಶಿಕ್ಷಣ ಸಂಸ್ಥೆ, ಅನಾಥಾಶ್ರಮಗಳನ್ನು ಅವರು ಏನು ಶುರು ಮಾಡಿದ್ರು ಅದನ್ನು ಅವರ ತಾಯಿಯವರು ಈಗಲೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ.
1: ಬಂದಾಗ

0: ಎಷ್ಟು ಬೇಸರದ ವಿಷಯ ಅಂತ ಹೇಳಿದ್ರೆ ಈ ಹಾಡನ್ನು ಹಾಡಿದಂಥ ಎಸ್ ಜಾನಕಿಯವರು ಹಾಗೆ ಆ್ಯಕ್ಟ್ ಮಾಡಿದಂಥ ಸೌಂದರ್ಯ ಇಬ್ಬರು ಕೂಡ ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಇಲ್ಲ. ಹೌದು, ಕಲಾ ಭಾರತಿ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅಗಲಿದ ನಟಿ, ನಿನ್ನೆ ಅವರ ಜನ್ಮದಿನ. ಸೌಂದರ್ಯ ಅವರು 12 ವರ್ಷಗಳಲ್ಲಿ 120 ಸಿನಿಮಾಗಳು, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡವರು. ಸಾಮಾಜಿಕ ಕಳಕಳಿಯನ್ನು ಹೊಂದಿದಂತಹ ಚೆಲುವೆ ಸೌಂದರ್ಯ. ಇವರು ಕನ್ನಡ ದಕ್ಷಿಣ ಭಾರತದ ಬಹುತೇಕ ಎಲ್ಲ ನಿರ್ದೇಶಕರ ಜೊತೆಗೆ ನಟರ ಜೊತೆಗೆ ಕೆಲಸ ಮಾಡಿದರು. ಅವರ ಕೊನೆಯ ಸಿನಿಮಾ ಕೂಡ ಕನ್ನಡದ ಆಪ್ತಮಿತ್ರಾಗಿತ್ತು. 2004 ಏಪ್ರಿಲ್ 17ರಂದು ಒಂದು ಕೆಲಸಕ್ಕೆ ಅಂತ ಹೊರಟಿದ್ದಾಗ ಅವರ ಸಹೋದರರ ಜೊತೆಗೆ ವಿಮಾನ ದುರಂತದಲ್ಲಿ ಅವರು ನಮ್ಮನ್ನು ಅಗಲಿದ್ದು ನಿಜಕ್ಕೂ ಬೇಸರದ ಸಂಗತಿಯೇ ಸರಿ. ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟಿ ನಿರ್ಮಾಪಕಿ ಸೌಂದರ್ಯ ಅವರ ಕುರಿತಾದ ಕಾರ್ಯಕ್ರಮವನ್ನು ಇಷ್ಟೊತ್ತು ಕೇಳಿದ್ರಿ. ಈಗ ನಾನು ನನ್ನ ಹೆಂಡ್ತಿರೋ ಚಿತ್ರದ ಗೀತೆಯನ್ನು ಕೇಳಿ ಕಾರ್ಯಕ್ರಮವನ್ನು ಕೇಳ್ತಾ ಸರಿಯಾಗಿ 12 ಗಂಟೆಗೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರುತ್ತೆ. ನಾನು ನನ್ನ ಹೆಂಡ್ತಿರೋ ಚಿತ್ರದ ಗೀತೆ ಬರೆದವರು ಕೆ ಕಲ್ಯಾಣ್, ಸಂಗೀತ ವಿ ರವಿಚಂದ್ರನ್, ಗೀತೆಗೆ ಧ್ವನಿಯಾಗಿದ್ದಾರೆ ಚಿತ್ರ ಮತ್ತು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಲಾಭಾರತಿ ಕಾರ್ಯಕ್ರಮ ಇದು.
1: ನನ್ನೊಳು ನಕ್ಕರೇ

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕರಾವಳಿ ಅಭಿವೃದ್ಧಿ ಮಂಡಳಿಗೆ 10 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಕರಾವಳಿ ಭಾಗದ ಪ್ರವಾಸೋದ್ಯಮ ಹಾಗೂ ವಿವಿಧ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ 100 ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಇ ಗಫೂರ್ ತಿಳಿಸಿದ್ದಾರೆ. ಕಾರವಾರದ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಕರಾವಳಿ ಅಭಿವೃದ್ಧಿ ಮಂಡಳಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಚ್ಚಿನ್ನಲ್ಲಿ ಜಾರಿಯಲ್ಲಿರುವ ವಾಟರ್ ಮೆಟ್ರೋದಂತೆ ರಾಜ್ಯದಲ್ಲೂ ಆರಂಭಿಸುವ ಕುರಿತು ಚಿಂತನೆ ನಡೆಸಲಾಗುತ್ತಿದೆ. ಹೊನ್ನಾವರದಲ್ಲಿ ನೂತನ ಹಡಗು ನಿರ್ಮಾಣ ಕೇಂದ್ರ ಆರಂಭಿಸಲು ಯೋಜಿಸಲಾಗಿದೆ ಎಂದರು. ಕೋಲಾರ ಜಿಲ್ಲೆಯನ್ನು ರಾಜ್ಯದ ಪ್ರಥಮ ಇಂಗಾಲ ಮುಕ್ತ ಜಿಲ್ಲೆಯನ್ನಾಗಿ ರೂಪಿಸುವ ಯೋಜನೆ ಸಿದ್ಧಗೊಂಡಿದೆ. ಹವಾಮಾನ ಬದಲಾವಣೆ ಮುಖ್ಯಮಂತ್ರಿಯವರ ಸಲಹೆಗಾರ ಕರ್ನಾಟಕ ಹವಾಮಾನ ರಾಯಭಾರಿ ಉಪೇಂದ್ರ ತ್ರಿಪಾಠಿ ಈ ಮಾಹಿತಿ ನೀಡಿದ್ದು, ಕೃಷಿ ಅರಣ್ಯ ಬೆಳೆಸುವ ರೈತರಿಗೆ 0 ಕಾರ್ಬನ್ ಕ್ರೆಡಿಟ್ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವಂತೆ ಯೋಜಿಸಲಾಗುತ್ತಿದೆ ಎಂದರು. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಗಿಲ್ಲೆಸೂಗೂರು, ಗಾಣದಾಳ, ಇಡಪನೂರು, ಯಾಪಲದಿನ್ನಿ, ಚಂದ್ರಬಂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಜನ ಗಾಬರಿಯಾಗದೆ ಸಕಾಲಿಕ ಚಿಕಿತ್ಸೆ ಪಡೆಯುವಂತೆ ಕೋರಿದ್ದಾರೆ. ಕೇಂದ್ರ ರಸ್ತೆ ಅಭಿವೃದ್ಧಿ ನಿಧಿ ಅಡಿ ಧಾರವಾಡ ತಾಲೂಕು ಕಲಘಟಕಿಯಿಂದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ತಡಸ ಗ್ರಾಮದವರೆಗೆ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ರಸ್ತೆ ನಿರ್ಮಾಣವಾಗಿದ್ದು, ಸುಗಮ ಹಾಗೂ ಸುರಕ್ಷಿತ ಸಂಚಾರಕ್ಕೆ ಮುಕ್ತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹಿಂಡಸಗೇರಿ, ಮಲಕನಕೊಪ್ಪ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಸಚಿವರು, ನೂತನ ರಸ್ತೆ ನಿರ್ಮಾಣದಿಂದ ಈ ಭಾಗದ ಆರ್ಥಿಕ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಉತ್ತೇಜನ ದೊರೆಯಲಿದೆ ಎಂದರು. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆ, ಕಾರ್ಮಿಕರಿಗೆ ಗುರುತಿನ ಚೀಟಿ ಹಾಗೂ ಸಾಮಾಜಿಕ ಭದ್ರತೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆ, ಕಾರ್ಮಿಕರಿಗೆ ಅಪಘಾತ ಪರಿಹಾರ ಸೌಲಭ್ಯದ ಕುರಿತು ಕೊಡಗು ಜಿಲ್ಲೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶುಭಾ ಜಾಗೃತಿ ಮೂಡಿಸಿದರು. ಕೊಡಗು ಜಿಲ್ಲೆಯ ತೆರಾಲು, ಬಿರುನಾಣಿ, ಮರೆನಾಡು ಗ್ರಾಮಗಳಿಗೆ ಭೇಟಿ ನೀಡಿ ಕಾರ್ಮಿಕರ ಹಕ್ಕುಗಳ ಕುರಿತು ಮಾಹಿತಿ ಆಂದೋಲನ ನಡೆಸಿದರು. ಧಾರವಾಡದಲ್ಲಿ ಆಯೋಜಿತ ರಾಜ್ಯಮಟ್ಟದ ಮಲ್ಲಕಂಬ ಕ್ರೀಡಾಕೂಟದ ಸ್ಥಿರ ಮಲ್ಲಕಂಬ ಸ್ಪರ್ಧೆಯ 14 ವರ್ಷದೊಳಗಿನ ಬಾಲಕರ ವಿಭಾಗದಲ್ಲಿ ಬೆಳಗಾವಿಯ ಶಿವಪ್ರಸಾದ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಬಾಗಲಕೋಟೆಯ ವಿ ಲಕ್ಷ್ಮೀಬಾಯಿ ಪ್ರಥಮ ಸ್ಥಾನ ಪಡೆದರು. 14 ವರ್ಷ ಮೇಲ್ಪಟ್ಟ ಬಾಲಕರ ಸ್ಥಿರ ಮಲ್ಲಕಂಬ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಕಾಶ್ ಹಾಗೂ ಬಾಲಕಿಯರ ವಿಭಾಗದಲ್ಲಿ ಪಿ ದಿವ್ಯಾ ಪ್ರಥಮ ಸ್ಥಾನ ಗಳಿಸಿದರು. ತಂಡ ವಿಭಾಗದಲ್ಲಿ ದಕ್ಷಿಣ ಕನ್ನಡ, ಮೈಸೂರು ಹಾಗೂ ಬಾಗಲಕೋಟೆ ಮಲ್ಲಕಂಬ ಪಟುಗಳು ಪ್ರಥಮ ಪುರಸ್ಕಾರ ಪಡೆದರು. 14 ವರ್ಷದೊಳಗಿನ ಬಾಲಕಿಯರ ಮಲ್ಲಕಂಬ ಸ್ಪರ್ಧೆಯಲ್ಲಿ 2 ಪದಕಗಳನ್ನು ಜಯಿಸಿರುವ ಧಾರವಾಡ ಜಿಲ್ಲೆ ಹರಲಾಪುರ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ದೀಪಾ ದೊಡ್ಡಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನ್ನ ಹೆಸರು ದೀಪಾ ಹನುಮಂತಪ್ಪ ದೊಡ್ಡಮನಿ. ನಾನು ಫಸ್ಟ್ ಕಾಂಪಿಟೇಷನ್ ಗೆ ನಾನು 3rd ಬಂದಿದ್ದೆ. ಈ ಸಲ ಕಾಂಪಿಟೇಷನ್ ನನ್ನ ಕೋಚ್ ಬಹಳ ನಂಗ್ ಸ್ಟ್ರೆಸ್ ಕೊಟ್ಟು ತುಂಬಾ ಚೆನ್ನಾಗಿ ಕಲಿಸ್ತಾರೆ. ಈಗ ನಾನು ಧಾರವಾಡದಲ್ಲಿ ಓಲ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ, ಲೋಪ್ ಮಲ್ಕಂದಲ್ಲಿ 2nd ಬಂದಿದ್ದೀನಿ. ನಮ್ಮ ಮನೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ ಸ್ಕೂಲ್ ಹೆಸರು GHS ಹರ್ಲಾಪುರ್ ಅಂತ. ನಮ್ ಕೋಚ್ ಹೆಸರು ಅನನ್ಯ ಸಾಂಬಯ್ಯ ಹಿರೇಮಠ್, ಚೆನ್ನಾಗಿ ಕಲಿಸ್ತಾರೆ. 5:30 ಲಿಂತ 7 ಗಂಟೆ ಮಟ ಅಭ್ಯಾಸ ಇರ್ತದೆ. ಅದ್ರಲ್ಲಿ ಸಣ್ಣ ಸಣ್ಣ ಆಸಲಿಂದ ದೊಡ್ಡ ಆಸನಕ್ಕೆ ಹೋಗ್ತೀವಿ. ಬೆಳಗ್ಗೆನ 5:30 ಇಂದ 7 ಗಂಟೆ ಮಟ ಅಭ್ಯಾಸ ಇರ್ತದೆ.
0: ಬೆಂಗಳೂರು ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2026 ಆಗಸ್ಟ್ 7 ಮತ್ತು 8 ರಂದು ಆಯೋಜಿತವಾಗಿದೆ ಎಂದು ಕೋಲಾರ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜಗನ್ನಾಥನ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ.

ಶಿವಮೊಗ್ಗ, ಭದ್ರಾವತಿ, ಸೊರಬ, ಹೊಸನಗರ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇರುವ ಗ್ರಾಮಗಳನ್ನು ಗುರುತಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದ್ದಾರೆ. ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಶಾಲಾ ಕ್ಯಾಂಪಸ್ ಹಾಗೂ ಆಸ್ಪತ್ರೆಗಳ ಸುತ್ತಮುತ್ತ ಜಂಕ್ ಫುಡ್ ಮಾರಾಟವನ್ನು ನಿಷೇಧ ಮಾಡಲು ಚಿಂತಿಸಲಾಗಿದೆ. ಈ ಕುರಿತು ಶೀಘ್ರವೇ ಆದೇಶವಾಗಲಿದೆ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
2: ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 12:08:30 ಸಮಯ ಆಗಿದೆ. ಈ ದಿನ ಭಾನುವಾರ. ಭಾನುವಾರದ ಈ ಸಮಯದಲ್ಲಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಮಕ್ಕಳು ಕರೆ ಮಾಡಬಹುದು, ಮಾತಾಡಬಹುದು, ಅವರಿಷ್ಟದ ಹಾಡನ್ನು ಕೂಡ ವಿವಿಧ ಭಾರತಿಯಿಂದ ಕೇಳಬಹುದು. ಮಕ್ಕಳು ದೇಶದ ಆಸ್ತಿ. ಮಕ್ಕಳ ಮಾತು, ಮಕ್ಕಳ ನಗು, ಮಕ್ಕಳ ಕುತೂಹಲ, ಆ ಜಾಣತನ, ತುಂಟತನ, ಇವೆಲ್ಲವೂ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಒಂದು ಕಾಲದಲ್ಲಿ ಮಕ್ಕಳಿರಲವ್ವ ಮನೆ ತುಂಬ ಅಂತಿದ್ರು. ಆಮೇಲೆ ಏನಾಯ್ತು, 2 ಮಕ್ಕಳು ಸಾಕು ಅಂದರು, ಆರ್ತಿಗೊಂದು ಕೀರ್ತಿಗೊಂದು ಅಂತ. ಆಮೇಲೇನಾಯ್ತು, 1 ಮಗು ಮನೆಗೆ ನಗು ಅಂತಂದರು. ಈಗಂತೂ ಅಯ್ಯೋ ಮಕ್ಕಳೇ ಬೇಡಪ್ಪ ಅನ್ನುವಂಥವರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಜೊತೆಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಜನ ನಗರ ಪ್ರದೇಶಗಳ ಕಡೆಗೆ ಅಥವಾ ಅವರ ವೃತ್ತಿಗೋಸ್ಕರನೋ ವ್ಯಾಪಾರಕ್ಕೋಸ್ಕರನೋ ನಗರದ ಬದುಕು ಅಂತನೋ ಒಂದಷ್ಟು ಜನ ಅಂದರೆ ಕುಟುಂಬದಿಂದ ಬೇರೆ ಬೇರೆ ಅಪ್ಪ ಅಮ್ಮ ಮಕ್ಕಳು ಒಂದು ಕಡೆ ಆದರೆ ಅಜ್ಜಿ ತಾತ ಒಂದು ಕಡೆ ಇರ್ತಾರೆ. ದೂರ ಇರೋದ್ರಿಂದ ಹಿರಿಯರಿಗೆ, ವಿಶೇಷವಾಗಿ ಹಿರಿಯರಿಗೆ ತಮ್ಮ ಮಕ್ಕಳ ಮೊಮ್ಮಕ್ಕಳ ಮಾತು ನಗು, ಮಕ್ಕಳ ಒಂದು ಪುಟ್ಟ ಪುಟ್ಟ ಮಕ್ಕಳ ಸಹವಾಸ ಕಡಿಮೆ ಆಗ್ತಾ ಇದೆ. ಅಂಥವರು ಕೂಡ ಎಲ್ಲಿಯಾದರೂ ಸರಿ, ಹೇಗಾದರೂ ಸರಿ, ಮಕ್ಕಳ ಜೊತೆಗಿನ ಒಂದಿಷ್ಟು ಒಡನಾಟ ಸಿಕ್ಕರೆ ಸಾಕು, ಅವ್ರ ಮಾತು ಕೇಳಿಸ್ಕೊಂಡ್ರೆ ಸಾಕು, ಮಕ್ಕಳ ಜೊತೆಗಿನ ನಗು, ತುಂಟತನದ ಪ್ರಶ್ನೆಗಳು, ತಲೆಹರಟೆಗಳು ಇವೆಲ್ಲವನ್ನು ಕೂಡ ಕೇಳಿಸ್ಕೊಳ್ಬೇಕು ಅನ್ನುವಂಥವ್ರು ಕೂಡ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬರುವಂತಹ ಮಕ್ಕಳ ಕಾರ್ಯಕ್ರಮಗಳು, ನಮ್ಮ ರೇಡಿಯೋದಲ್ಲಿ ಬೇರೆ ಬೇರೆ ಮಕ್ಕಳು ಮಾತಾಡಿದಾಗ ಎಷ್ಟೋ ಸಲ ಮನಸ್ಸಿಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ ಎನ್ನುವ ಮಾತುಗಳನ್ನು ಕೂಡ ನಾವು ಆಗಾಗ ಕೇಳ್ತಾ ಇರ್ತೇವೆ. ಅದಕ್ಕೋಸ್ಕರನೇ ಪ್ರತಿ ಭಾನುವಾರ ಮಧ್ಯಾಹ್ನ 12:05 ನಂತರ ನಾವು ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಕರೆ ಮಾಡಬಹುದು, ಮಾತಾಡಬಹುದು. ನಮ್ಮ ಸಂಖ್ಯೆಗಳು ನಿಮಗೆ ಗೊತ್ತಿರಬಹುದು, 0802226125 7. ವಿವಿಧ ಭಾರತಿಗೆ ಮಕ್ಕಳು ಕರೆ ಮಾಡಬೇಕು ಅಂದರೆ ನೀವು ಕೂಡ ಪ್ರಯತ್ನ ಮಾಡಿ 0802226125 7, 0802226125 7 ಇದೊಂದು ಸಂಖ್ಯೆಯನ್ನು ನೀವು ಬರೆದಿಟ್ಕೊಳ್ಳಿ. ಇದರ ಜೊತೆಗೆ ಇನ್ನೊಂದು ಸಂಖ್ಯೆ 0802226239 7. ಈ ಎರಡು ಸಂಖ್ಯೆಗಳನ್ನು ಬರೆದಿಟ್ಕೊಂಡು ನೀವು ನಮಗೆ ಕರೆ ಮಾಡುವಂತಹ ಪ್ರಯತ್ನ ಮಾಡಬಹುದು. ಕರೆ ಮಾಡಿ ಮಕ್ಕಳೇ, ಮಾತಾಡಿ, ನಿಮ್ಮ ಮನಸ್ಸಿನ ಮಾತುಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಳಿ. 107.9 FM ವಿವಿಧ ಭಾರತಿಯಲ್ಲಿ ಈ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

0: ದಿ ರಾಜಾ ಸಾಬ್ ಚಿತ್ರದಾಗಿದೆ. ನೀವು ಕೇಳಿದ್ದು ಡಿ ಧೈರಜ್, ಎಸ್ ತಮನ್, ಶ್ರುತಿ ರಂಜನಿ ಅವರು ಜೊತೆಯಾಗಿ ಹಾಡಿದರು. ಎಜಿಎಸ್ ಅವರ ಸಾಹಿತ್ಯ, ಎಸ್ ತಮನ್ ಅವರ ಸಂಗೀತ ಇತ್ತು. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಒಂದು ಮಗು ಕರೆ ಮಾಡಿದೆ. ನಮಸ್ತೆ.
1: ಹಾಯ್.
0: ಹಾಯ್, ನಮಸ್ತೆ.
1: ನಮಸ್ತೆ.
0: ಏನ್ ಹೆಸರು?
1: ಜಾನವಿ ಅಂತ.
0: ಜಾನವಿನ ಗಾನವಿನ?
1: ಜಾನವಿ.
0: ಜಾನವಿ, ಎಲ್ಲಿಂದ ಮಾತಾಡೋದು ಜಾನವಿ?
1: ಕನ್ಮಂಗ್ಲ.
0: ನೆಲ್ಮಂಗ್ಲ?
1: ಕನ್ಮಂಗ್ಲ.
0: ಕನ್ಮಂಗ್ಲ ಎಲ್ಲಿದೆ ಅದು?
1: ಕಾಡ್ಗೋಡಿ ಹತ್ರ.
0: ಜಾನವಿ, ಏನ್ ಮಾಡ್ತಾ ಇದೀಯಾ? ಯಾವ ಕ್ಲಾಸು?
1: 8th ಸ್ಟ್ಯಾಂಡರ್ಡ್.
0: 8th ಸ್ಟ್ಯಾಂಡರ್ಡ್. ಏನು ಸಬ್ಜೆಕ್ಟ್ ನಿಂಗೆ ತುಂಬಾ ಇಷ್ಟ ಆಗುತ್ತೆ?
1: ಮ್ಯಾಥ್ಸ್, ಸೈನ್ಸ್.
0: ಮ್ಯಾಥ್ಸ್ ಮತ್ತೆ ಸೈನ್ಸ್. ಆಯ್ತಪ್ಪ, ಅಂದ್ರೆ ಏನ್ ಆಗ್ಬೇಕಂತ ಅನ್ಕೊಂಡಿದ್ಯಾ ಓದ್ಬಿಟ್ಟು?
1: ಡಾಕ್ಟರ್.
0: ವೆರಿ ಗುಡ್, ಡಾಕ್ಟರ್ ಆಗು. ಈಗ ನಮ್ಗೇನ್ ಹೇಳ್ತೀಯ? ನಾವು ನಿನಗೋಸ್ಕರ ಒಂದು ಹಾಡು ಪ್ರಸಾರ ಮಾಡ್ತೀವಲ್ಲ, ನೀನ್ ನಮ್ಗೇನ್ ಕೊಡ್ತೀಯಾ?
1: ಸ್ಟೋರಿ.
0: ಚಿಕ್ಕದಾಗಿ ಒಂದೇ ನಿಮಿಷದಲ್ಲಿ ಹೇಳಬೇಕು. ಓಕೆ, ಹಾ, ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕು, ಬೇರೆಯವ್ರು ಕಾಯ್ತಾ ಇದಾರಲ್ವಾ?
1: ಒಂದೂರಲ್ಲಿ ಒಬ್ಬ ಹುಡುಗ ಯಾವಾಗೂ ಡೈಲಿ ರಿವರ್ ಹತ್ರ ಹೋಗಿ ಆಡ್ತಾ ಇರ್ತಾನೆ. ಯಾವಾಗೂ ನೋಡ್ತಾನೆ ಎಲ್ಲಾರು ನೀರಾಗ ಗಾರ್ಬೇಜ್ ಮತ್ತೆ ಟ್ರೀಸ್ ಎಲ್ಲ ಕಟ್ ಮಾಡ್ತಾ ಇರ್ತಾರೆ ನೋಡ್ತಾನೆ. ಅದನ್ನ ಒಂದ್ಕಿತ ಅವನಿಗೆ ಗೊತ್ತಿಲ್ಲ ಏನ್ ಮಾಡ್ಬೇಕಂತ. ಅವನಿನ ಚಿಕ್ಕವನು. ಒಂದ್ಕಿತ ಒಬ್ಬ ತಾತ ಇರ್ತಾನೆ, ಆ ತಾತ ಬಂದು ಆ ಹುಡುಗನ್ಗೆಲ್ಲ ಹೇಳ್ಕೊಡ್ತಾರೆ, ತರ ಏನು ಕಟ್ ಮಾಡಬಾರ್ದು, ಎಲ್ಲ ಸೇವ್ ಮಾಡ್ಬೇಕು, ನಾವೇ ಎಲ್ಲ ನಾವೇ ಹೆಲ್ಪ್ ಮಾಡ್ಬೇಕು, ನಮ್ ನೇಚರ್ ನಾವೇ ಕಾಪಾಡ್ಕೋಬೇಕು ಅಂತ. ಅವಾಗ ಅವನು ಫ್ರೆಂಡ್ಸ್ ಜೊತೆ ಎಲ್ಲ ಸೇರ್ಕೊಂಡು ಟ್ರೀಸ್ ನೆಲ್ಲ ಪ್ಲಾಂಟ್ ಮಾಡ್ತಾನೆ ಮತ್ತೆ ರಿವರ್ ನೆಲ್ಲ ಕ್ಲೀನ್ ಮಾಡ್ತಾನೆ
0: ಒಬ್ಬನೇ.
1: ಹಾ,
0: ಫ್ರೆಂಡ್ಸ್ ಜೊತೆ ಅಂತ ಹೇಳಿದೆ ಅಲ್ವಾ?
1: ಕ್ಲೀನ್ ಮಾಡ್ತಾರೆ. ಇದ್ರ ಮಾರಲ್ ಏನಂದ್ರೆ, ನಾವು ನಮ್ ನೇಚರ್ ನಮ್ಗೆ ಗಿಫ್ಟ್, ಸೊ ನಾವೇ ಅದನ್ನ ಕಾಪಾಡ್ಕೋಬೇಕು.
0: ಸೊ ಅದು ಗೊತ್ತಾಯ್ತು, ಕತೆ ಹೇಳಿದ್ರಿಂದ ನಿನ್ಗೂ ಗೊತ್ತಾಯ್ತು ಈ ವಿಷಯ. ಹಾಗಾಗಿ ನೀನು ಗಿಡ ಕಟ್ ಮಾಡಲ್ಲ, ಗಿಡ ಬೆಳೆಸ್ತೀಯ.
1: ಹೌದು.
0: ಯಾವ್ದಾದ್ರು ಗಿಡ ನೆಟ್ಟಿದ್ಯಾ ಯಾವತ್ತಾದ್ರೂ ಯಾರ ಜೊತೆಗಾದ್ರೂ ಸೇರಿ?
1: ಹೌದು, ನಮ್ಮ ಮನೆಯ ನಾವು ಗಾರ್ಡನ್ ಇಟ್ಟಿದ್ದೀರಿ, ಆ ಗಾರ್ಡನ್ ಅಲ್ಲಿ ಎಲ್ಲ ಇದಾವೆ.
0: ಅದು ನೀನ್ ಮಾಡಿದ್ದಲ್ಲ, ಅಪ್ಪ ಅಮ್ಮ ಅಜ್ಜಿ ತಾತ ಮಾಡಿದ್ದಲ್ವಾ?
1: ಇಲ್ಲ, ನಾನೇ ಮಾಡಿರೋದು ಅದು.
0: ಓ ಗುಡ್, ಹಂಗಾದ್ರೆ ಚಂದ. ವೆರಿ ಗುಡ್, ಕತೆನು ಹೇಳ್ಬಿಟ್ಟೆ. ಯಾವ ಹಾಡ್ಬೇಕು?
1: ಟೆಲಿಫೋನ್ ಗೆಳತಿ.
0: ಟೆಲಿಫೋನ್ ಗೆಳತಿ, ವೆಲ್ಕಮ್ ವೆಲ್ಕಮ್. ಈ ಹಾಡ್ ಬೇಕಾ? ಯಾಕೆ ಈ ಹಾಡು?
1: ನಮ್ ಫ್ರೆಂಡ್ ಇಷ್ಟ ಇದು.
0: ಯಾರು ನಿನ್ ಫ್ರೆಂಡ್, ಏನ್ ಹೆಸರು?
1: ನೀರಜ.
0: ನೀರಜ ನಿನ್ ಕ್ಲಾಸ್ ಎಲ್ಲ ಇದ್ದಾಳಾ? ಇದಾನಾ? ಇದ್ದಾಳ? ಹೇಗೆ ಇವಾಗ ಹೆಸರುಗಳು ಗೊತ್ತಾಗದೆ ಇಲ್ಲ, ಹುಡುಗನ ಹೆಸರ ಹುಡುಗಿ ಹೆಸರ ಅಂತ?
1: ನೀರಜ ಹುಡುಗಿ ಹೆಸರು.
0: ಹಾ, ಹುಡುಗಿಗೋಸ್ಕರ ಟೆಲಿಫೋನ್ ಗೆಳತಿ ಅಂತ ಫೋನ್ ಅಲ್ಲಿ ಮಾತಾಡೋದಲ್ವಾ? ಕೇಳೋಣ. ಥ್ಯಾಂಕ್ ಯು.
1: ಥ್ಯಾಂಕ್ ಯು.
0: ನಮಸ್ತೆ. ಕುಶಲವೇ ಕ್ಷೇಮವೇ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಇದೆ. ಭಾನುವಾರದ ಮಧ್ಯಾಹ್ನದ ಈ ಪ್ರಸಾರದಲ್ಲಿ ಮಕ್ಕಳ ಮಾತು ಹಾಡು ಎಲ್ಲವೂ ಕೂಡ ಪ್ರಸಾರವಾಗುತ್ತೆ. ನೀವು ಕೂಡ ಪ್ರಯತ್ನ ಮಾಡಿ, ನಿಮ್ಮ ಮಕ್ಕಳ ಮಾತು ಅಥವಾ ಮಕ್ಕಳಿಗೆ ಮಾತಾಡಬೇಕು ಅಂತ ಅನಿಸಿದರೆ ನಮ್ಮ ಸಂಖ್ಯೆ 0802022261217. ಇನ್ನೊಂದು ಸಂಖ್ಯೆ 0802226392.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನು ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನು ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.
2: ಹಲೋ,
3: ಹಲೋ,
2: ಯಾರು ಮಾತಾಡೋದು? ಧಾತ್ರಿ. ಎಲ್ಲಿಂದ?
3: ತುಮಕೂರಿನಿಂದ.
2: ಆಹಾ, ಏನ್ ಸಮಾಚಾರ? ನಾನೇ ಹೇಳ್ಬೇಕಾ? ಎಷ್ಟು ವರ್ಷ ಧಾತ್ರಿಗೆ? ಯಾವ ಕ್ಲಾಸು? ಏಳು ವರ್ಷ. ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ಯಾ? ಹ್ಮ್. ಯಾವ ಹಾಡ್ಬೇಕು ಅಂತ ಫೋನ್ ಮಾಡಿದ್ದು? ಹ್ಮ್. ಆಯ್ತು. ಯಾವ್ದಾದ್ರು ಪದ್ಯ ಹೇಳಕ್ ಬರುತ್ತಾ? ಯಾವ್ದು ಹೇಳ್ತೀಯಾ? ಯಾರ್ ಹೇಳ್ಕೊಟ್ಟಿದ್ದು? ಅಮ್ಮ. ದಿನ ಹೇಳ್ತೀಯಾ? ಹ್ಮ್. ಜಾಣಮರಿ. ಏನ್ ತಿಂದೆ?
3: ದೋಸೆ.
2: ಏನಪ್ಪ? ದೋಸೆ ತಿಂದ್ಯಾ? ಯಾರ್ಯಾರು ಇದ್ದೀರಾ ಮನೆಯಲ್ಲಿ? ಅಮ್ಮ ಅಪ್ಪ. ಏನ್ ಮಾಡ್ತಾರೆ? ಅದೇ, ಏನ್ ಕೆಲ್ಸ? ಅಪ್ಪ ಅಪ್ಪ ಅಮ್ಮ ಇಬ್ರು ಟೈಲರಿಂಗ್. ಪಾಪುಗೆ ಎಷ್ಟು ಟೈಮು? ಹುಡುಗನಾ ಹುಡುಗಿನಾ? ಏನ್ ಹೆಸರು? ನಿನ್ ತಮ್ಮನಾ? ಏನೇನ್ ಮಾಡ್ತಾನೆ ತಮ್ಮ ನಿನ್ಗೆ? ಅಮ್ಮನ ಮಾತು ಕೇಳ್ಬೇಡ, ನೀನೇ ಹೇಳು. ತಮ್ಮ ಏನ್ ಮಾಡ್ತಾನೆ ಅಂತ ನೀನೇ ಹೇಳ್ಬೋದಲ್ಲ. ನೀನೇನ್ ಮಾಡ್ತೀಯ ತಮ್ಮನ್ಗೆ? ಎತ್ಕೋತಿಯಾ? ಆಮೇಲೆ ಏನ್ ಆಟ ಆಡ್ತೀಯ? ಏನಪ್ಪ? ಆಯ್ತು. ಯಾವ ಹಾಡು ಕೇಳಿದೆ? ದೇವರು ಬರೆದ ಅನ್ನೋ ಹಾಡಲ್ವಾ? ಕೇಳಿಸ್ಕೊ. ನೀನ್ ಕೇಳಿದ ಹಾಡು ಬರ್ತಾ ಇದೆ ಈಗ ರೇಡಿಯೋದಲ್ಲಿ. ತಿಂಡಿ ಆಯ್ತು. ನೀನ್ ಅಮ್ಮನ್ ಮಾತು ಕೇಳಿ ಮಾತಾಡ್ತೀಯ, ನೀನೇ ಮಾತಾಡ್ಬೇಕು. ಓಕೆ, ಟಾಟಾ, ಬಾಬಾಯ್. ಸರಿ, ನೀಲಕಂಠ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ನಂದಿತಾ ಅವರ ಧ್ವನಿಗಳು, ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್.

ಊಟಕ್ಕೆ ಮೊದಲು ಅಥವಾ ಸಾಕುಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

0: ಹೊಸ ಬೆಳಕು ಚಿತ್ರದ ಗೀತೆ ಚಿ ಉದಯಶಂಕರ್ ಅವರು ಬರೆದಿದ್ದು, ಎಸ್ ಜಾನಕಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರೆ ಎಂ ರಂಗರಾವ್ ಅವರ ಸಂಗೀತ ಹಾಡಿಗಿತ್ತು. 12:37:15 ಸಮಯ ಆಗಿದೆ. ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಮಕ್ಕಳು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತಾಡಬಹುದು, ಅವರ ಇಷ್ಟದ ಹಾಡನ್ನು ಕೂಡ ಕೇಳಬಹುದು. ನಮ್ಮ ಸಂಖ್ಯೆ 0802226157 0802226157 ಹಾಗೆ ಇನ್ನೊಂದು ಸಂಖ್ಯೆ ಕೂಡ ಇದೆ, 0802226327. ಈ ಎರಡು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ವಿವಿಧ ಭಾರತಿಯಲ್ಲಿ ಮಾತಾಡಬಹುದು ಅಂತ ಹೇಳ್ತಾ ಯಾರಿದ್ದಾರೆ ನಮ್ಮ ಜೊತೆ? ನಮಸ್ತೆ.
1: ಹಲೋ.
0: ನಮಸ್ತೆ. ಹಾಯ್.
1: ಹಾಯ್.
0: ಯಾರು?
1: ನಾನು ಕಾರುಣ್ಯ ಅಂತ.
0: ತಾರುಣ್ಯನ ಕಾರುಣ್ಯನ?
1: ಕಾರುಣ್ಯ.
0: ಹ್ಮ್, ಹೇಳು ತಾರುಣ್ಯ.
1: ತಾರುಣ್ಯ ಅಲ್ಲ, ಕಾರುಣ್ಯ.
0: ಕಾ ಅಲ್ವಾ?
1: ಹಾ ಹೌದು.
0: ಎಲ್ಲಿಂದ ಮಾತಾಡ್ತಾ ಇದ್ಯಾ?
1: ಮೈಸೂರು.
0: ಮೈಸೂರು. ನಮ್ಮೂರು ಮೈಸೂರು, ನಿಮ್ಮೂರು ಯಾವೂರು ಅಂತ ಕೇಳ್ಬೋದು ಅಲ್ವಾ?
1: ಹ್ಮ್.
0: ಮತ್ತೆ ಏನ್ ಮಾಡ್ತಾ ಇರೋದು? ಎಲ್ಲಿವರೆಗೂ ಓದ್ತಾ ಇದ್ದೀರಿ? ಯಾವ್ದು ಪಾಸ್ ಆಯ್ತಾ? ಅಡ್ಮಿಷನ್ ಆಗ್ಬೇಕಾ? ಏನು?
1: ಫಸ್ಟ್ ಪಿಯು ಇವಾಗ ಸ್ಟಾರ್ಟ್, ಅಡ್ಮಿಷನ್ ಆಗಿದೆ.
0: ಹ್ಮ್. ಫಸ್ಟ್ ಪಿಯು ಅಂದ್ರೆ ಏನಾಗ್ಬೇಕಂತ ಇದೆಯಾ ಮುಂದೆ? ಈಗ ಒಂದು ಡಿಸೈಡ್ ಮಾಡಿರಬಹುದು ಹೆಚ್ಚು ಕಡಿಮೆ ಅಲ್ವಾ? ಹ್ಮ್, ಹೇಳು.
1: ಮಾಡೆಲ್ ಆಗ್ಬೇಕು ಅಂತಿದ್ದೀನಿ.
0: ಮಾಡೆಲ್? ಹ್ಮ್. ಅಂದ್ರೆ ಮಾಡೆಲ್ ಆಗ್ಬೇಕಾದ್ರೆ ಏನೇನ್ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ಯಾ ಅಥವಾ ಓದ್ಕೊಂಡಿದ್ಯಾ ಅದ್ರ ಬಗ್ಗೆ ಏನಾದ್ರೂ?
1: ಅಷ್ಟೊಂದೇನಿಲ್ಲ, ಜಸ್ಟ್ ಹೀಲ್ಸ್ ಹಾಕೊಂಡ್ ಪ್ರಾಕ್ಟೀಸ್ ಇರ್ಬೇಕಂತೆ.
0: ಹ್ಮ್.
1: ಬಾಡಿ ಬ್ಯಾಲೆನ್ಸ್ ಇರ್ಬೇಕಂತೆ.
0: ಹ್ಮ್.
1: ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರ್ಬೇಕಂತೆ.
0: ಹ್ಮ್. ಓಕೆ, ಅಂದ್ರೆ ಬಾಡಿ ಬ್ಯಾಲೆನ್ಸ್ ಇರ್ಬೇಕು. ಹ್ಮ್. ಒಟ್ಟ ದಾರಿನಲ್ಲಿ ಕೇಳ್ಕೊಳ್ತಾ ಇದೆಯಾ, ನಡೀತಾ ಇದೆಯಾ?
1: ಹೌದು.
0: ಹ್ಮ್. ಎಸ್ ಹೇಳು. ವಿವಿಧ ಭಾರತಿಗೆ ಕರೆ ಮಾಡಿ ಯಾವ ಹಾಡು ಬೇಕು, ಯಾರಿಗೋಸ್ಕರ ಹಾಡು ಕೇಳ್ತಾ ಇದೆಯಾ?
1: ನಮ್ಮ ಪೇರೆಂಟ್ಸ್ಗೋಸ್ಕರ ಸಾಂಗ್ ಬೇಕಿತ್ತು.
0: ಹ್ಮ್. ಏನ್ ಮಾಡ್ತಾರ ಅವರು?
1: ನಮ್ಮ ಅಪ್ಪ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಬಿಸ್ನೆಸ್.
0: ಹ್ಮ್.
1: ಅಮ್ಮ ಸ್ಕೂಲ್ ಟೀಚರ್.
0: ಸ್ಕೂಲ್ ಟೀಚರ್. ಯಾವ ಹಾಡು ಬೇಕು ಅಪ್ಪ ಅಮ್ಮನಿಗೋಸ್ಕರ? ಅಪ್ಪ ಅಮ್ಮನ್ಗೆ ಈ ಹಾಡು ಕೇಳ್ತಾ ಇದೆಯಲ್ಲ ಕಾರುಣ್ಯ, ಅಮ್ಮ ಅಪ್ಪ ತುಂಬಾ ಪ್ರೀತಿಸ್ತಾರೆ ಅಂತ ಅನ್ಸುತ್ತಲ್ಲ ನಿನ್ಗೆ?
1: ಹೌದು, ಅವರಿಬ್ರಿಗೂ ಫೇವರೇಟ್ ಸಾಂಗ್ ಇದೆ ಆಕ್ಚುಲಿ.
0: ಓ, ಇದ್ದಾರ ನಿಮ್ ಜೊತೆಗೆ ಅವರಿಬ್ರು ಈಗ?
1: ಇಲ್ಲ, ವರ್ಕ್ ಹೋಗಿದ್ದಾರೆ.
0: ಓಹೋ, ಹಾಗಾದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ನಿನ್ ಹಾಡು ಕೇಳಿದ್ದು.
1: ಇಲ್ಲ, ಅವ್ರ ರೇಡಿಯೋ ಆನ್ ಮಾಡಿರ್ತಾರೆ, ನಾನು ಫೋನ್ ಮಾಡಿದೆ.
0: ಹಾ ಹಾ, ನೈಸ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಚೆನ್ನಾಗಿದೆ. ಅವರಿಗೋಸ್ಕರ ಈ ಹಾಡನ್ನ ನೀನ್ ಕೇಳ್ತಾ ಇದೀಯ, ಅವರಿಬ್ರಿಗೂ ಇಷ್ಟ ಅಂತ.
1: ಹ್ಮ್.
0: ಆಗ್ಲಿ, ಒಳ್ಳೇದು ಕೇಳಲಿ, ಅವರಿಬ್ರು ಕೂಡ ಕೇಳಲಿ, ಎಲ್ಲರೂ ಕೇಳಲಿ, ನೀನು ಕೇಳು, ನೀನ್ ಮಾಡೆಲಿಂಗ್ ಆಗು ಆಯ್ತಾ?
1: ಯಾ,
0: ಓಕೆ, ಥ್ಯಾಂಕ್ ಯು, ಬಾಯ್.

ಪಂಚರಂಗಿ ಚಿತ್ರದ ಶೀರ್ಷಿಕೆ ಹಾಡನ್ನ ಕೇಳಿದ್ರಿ. ಅಕ್ಷತಾ ರಾಮನಾಥ್, ಅನುರಾಧ ಭಟ್, ಬಂಟಿ ಕೇಶವ ಪ್ರಸಾದ್ ಅವರ ಧ್ವನಿಗಳು. ಜಯಂತ್ ಕಾಯ್ಕಿಣಿಯವರು ಬರೆದ ಗೀತೆಗೆ ಮನುಮೂರ್ತಿಯವರ ಸಂಗೀತವಿತ್ತು. ಮಕ್ಕಳು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತಾಡಬಹುದು, ಹಾಡುಗಳನ್ನು ಕೂಡ ಕೇಳಬಹುದು. ಈಗಾಗಲೇ ಹೇಳಿದ ಹಾಗೆ ನಮ್ಮ ದೂರವಾಣಿ ಸಂಖ್ಯೆ 0802022261257, 0802222617, ಹಾಗೆ ಇನ್ನೊಂದು ಸಂಖ್ಯೆ 0802226392927, 0802226392927, ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದು. ಇನ್ನು ನಮ್ಮ ಕಾರ್ಯಕ್ರಮವನ್ನು ಕೇಳ್ತಕ್ಕ

0: ಹೇಳ್ತಾ ಸಾಕಷ್ಟು ಜನರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಆರತಿ ಅವರು ಜಯನಗರದಿಂದ. ಕೆಲವೊಂದ್ಸಲ ಅನ್ಸುತ್ತೆ ಮಕ್ಕಳ ಹತ್ರ ಯಾವ ರೀತಿ ಹಾಡುಗಳನ್ನ ಕೇಳ್ತಾರೆ, ಇದು ಮಕ್ಕಳ ಹಾಡುಗಳ ಅಥವಾ ದೊಡ್ಡವರ ಹಾಡುಗಳ ಅಂತ ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಹೌದು, ನಿಜ, ಮಕ್ಕಳಿಗೋಸ್ಕರ ಇರುವಂತಹ ಈ ಸಮಯದಲ್ಲಿ ಸಾಧ್ಯವಾದಷ್ಟು ಮಕ್ಕಳು ಸ್ವತಂತ್ರವಾಗಿ ಮಾತಾಡೋದಕ್ಕೆ ಬಿಟ್ಟರೆ ಒಳ್ಳೆಯದು. ಹಿಂದ್ಗಡೆ ಅಪ್ಪ ಅಮ್ಮ ಅಥವಾ ಯಾರಾದರೂ ಹೇಳ್ಕೊಡ್ತಾ ಇದ್ರೆ ಆ ಮಗುಗೆ ಗೊಂದಲ ಆಗುತ್ತೆ, ನಾನೇನು ಹೇಳಬೇಕು ಅಥವಾ ಅವ್ರು ಹೇಳ್ಕೊಟ್ಟಿದ್ದನ್ನು ಹೇಳಬೇಕಾ, ಏನು ಮಾಡಬೇಕು ಅಂಥೇಳಿ. ಹಾಗಾಗಿ ಪರವಾಗಿಲ್ಲ, ಮಕ್ಕಳು ಮಾತಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೆ ಅದರಿಂದ ಏನು ದೊಡ್ಡ ತಪ್ಪೇನೂ ಆಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಕ್ಕಳನ್ನ ಮುಕ್ತವಾಗಿ ಫೋನ್ ಕೊಟ್ಟು ಮಾತಾಡಲಿಕ್ಕೆ ಬಿಡಿ. ಅವ್ರ ಜೊತೆಗೆ ನಾವು ಮಾತಾಡ್ತೀವಿ, ನೀವು ಹೂವನ್ನು ಹೂವನ್ನು ಅದನ್ನು ಇದನ್ನು ಅಂತ ಹೇಳ್ಕೊಡ್ತಾಯಿದ್ರೆ ಆ ಮಗಕ್ಕೆ ಫುಲ್ ಕನ್ಫ್ಯೂಷನ್ ಆಗೋಗುತ್ತೆ. ಸೊ ಸಾಧ್ಯವಾದಷ್ಟು ಮಕ್ಕಳಿಗೆ ಫೋನ್ ಕೊಡಿ. ಮತ್ತು ಗೀತಾ ಜೋಶಿಯವರು ಕಳಿಸಿರುವಂಥ ಸಂದೇಶ ಬಂದಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು, ಮತ್ತು ಯಾರಪ್ಪ ಇವರು, ಹನುಮಂತಪ್ಪ ಮಡಿವಾಳ ಜಗಳೂರಿನಿಂದ, ಚನ್ನಪ್ಪ ಜೆ ಪಿ ನಗರದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇವರ ಸಂದೇಶ ಕೂಡ ಬಂದಿದೆ. ಈಗ ಒಂದು ಕರೆ ಬಂದಿದೆ, ಕರೆಯನ್ನು ತಗೊಳ್ಳೋಣ. ಹಲೋ,
1: ಹಲೋ ಸರ್,
0: ನಮಸ್ತೆ.
1: ನಮಸ್ತೆ.
0: ಮಕ್ಕಳಿಗೋಸ್ಕರ ಇರುವಂತಹ ಸಮಯ ಇದು. ನೀವು ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು, ನನಗೆ ಕಣ್ಕಾಣಲ್ಲ, ಅದಕ್ಕೆ ನಾನೇ ಒಂದು ಸ್ವಲ್ಪ ಟ್ರೈ ಮಾಡಿದೆ, ಇದೇ ಫಸ್ಟ್ ನಾನು ಮಾಡ್ತಾ ಇರೋದು.
0: ಆದ್ರೆ ಇದು ಮಕ್ಕಳು, ಮಕ್ಕಳಿದ್ರೆ ನಿಮ್ಮ ಮನೇಲಿ ಮಕ್ಕಳಿಲ್ವಾ?
1: ಮಕ್ಕಳಿಗಾಗಿ ಆಯ್ತು ಮೇಡಮ್, ನಾನು ಟ್ರೈ ಮಾಡ್ತಾ ಇದ್ದೆ ಒಂದು ವರ್ಷ ಎರಡು ವರ್ಷ.
0: ಆದ್ರೆ ನೀವು ಈ ಸಮಯದಲ್ಲಿ ನೀವು ಮಾಡೋದು ಬೇಡ, ಬೇರೆ ಸಮಯದಲ್ಲಿ. ನಾವು ನಿಮ್ಗೆ ಅಂತ 12 ಗಂಟೆಗೆ ಇಟ್ಟಿರ್ತೀವಿ, ಭಾನುವಾರ ಮಾತ್ರ ಮಕ್ಕಳಿಗಿರುತ್ತೆ, ಬೇರೆ ದಿನ ಎಲ್ಲ
1: ನೋಡ್ ಮಾಡ್ ಚೆಕ್ ಮಾಡಿದ್ವಿ, ಬತ್ತು ಏನೋ ಸಂತೋಷ ಆಯ್ತು.
0: ಸಂತೋಷ ಆಯ್ತು ನಿಮ್ ಜೊತೆ ಮಾತಾಡಿದ್ದೇನೋ. ಮನೇಲಿ ಮಕ್ಕಳಿದ್ರೆ ಕೊಡಿ, ಅವ್ರ ಹತ್ರ ಮಾತಾಡೋಣ.
1: ಮಗ ಎಲ್ಲೋ ಹೊರಗಡೆ ಅಗ್ನಿ ಹೋಗಿದ್ದಾನೆ.
0: ಎಷ್ಟು
1: ಮಗ?
0: ಹೌದಾ? ಆಗ್ಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನಿಮ್ಮ ಮೊಮ್ಮಗನ ಕಡೆಯಿಂದ ಕರೆ ಮಾಡಿಸಿ, ಅವರು ಮಾತಾಡ್ಲಿ. ಆಯ್ತಾ?
1: ಭುವನ್ ಅಂತ ಓಸರಿ ಮಾಡಿದ್ದ, ಅಗ್ನಿಗೆ ಕೆಳಗೆ ಹೋಗ್ಬಿಟ್ಟಿದ್ದಾನೆ.
0: ಪರವಾಗಿಲ್ಲ, ಮುಂದಿನ ಸಲ ಮಾತಾಡಿಸಿ. ಆಯ್ತಾ?
1: ಆಯ್ತು,
0: ಆಗ್ಲಿ, ನಮಸ್ತೆ.

0: ದೇವರ ಕಣ್ಣು ಚಿತ್ರಕ್ಕಾಗಿ ಚಿ ಉದಯಶಂಕರ್ ಅವರು ಬರೆದ ಗೀತೆ, ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಟಿ ಜಿ ಲಿಂಗಪ್ಪ ಅವರು ಸಂಗೀತ ಸಂಯೋಜನೆಯನ್ನ ಮಾಡಿದ್ರು. ನಮಸ್ತೆ.
1: ನಮಸ್ತೆ.
0: ಯಾರು ಮಾತಾಡೋದು?
1: ಅಭಿನಂದನ್ ಜೈ.
0: ಎಲ್ಲಿಂದ?
1: ನೆಲ್ಲಿಕಾರ್.
0: ಹ್ಮ್ ನೆಲ್ಲಿಕಾರು ಎಲ್ಲಿ ಹೇಳು? ಉತ್ತರ ಕನ್ನಡ, ಇದು ಉಡುಪಿ.
1: ಉಡುಪಿ.
0: ಏನ್ ಸಮಾಚಾರ?
1: ಚೆನ್ನಾಗಿದ್ದೀನಿ.
0: ಯಾಕೆ ಕೊನೆಯಲ್ಲಿ ಕರೆ ಮಾಡ್ಬಿಟ್ಟಿದ್ಯಲ್ಲ?
1: ಈಗ ಕರೆ ಸಿಕ್ಕಿದ್ದ ಮಾಡ್ತಿದ್ದೆ, ಈಗ ಸಿಕ್ಕಿತ್ತು.
0: ಈಗ ಸಿಕ್ಕಿತ್ತಲ್ವಾ? ಯಾವ ಕ್ಲಾಸ್?
1: 8th ಸ್ಟ್ಯಾಂಡರ್ಡ್.
0: ಮ್ಯಾಮ್, 8th ಸ್ಟ್ಯಾಂಡರ್ಡ್. ಮತ್ತೇನ್ ಸಮಾಚಾರ? ರೇಡಿಯೋ ಕೇಳ್ತಾ ಇರ್ತೀಯ ಯಾವಾಗ್ಲೂ?
1: ಕೇಳ್ತಿರ್ತೀನಿ.
0: ಆಯ್ತು, ಏನು ಓದ್ತಾ ಇದೆಯಾ 8th ಕ್ಲಾಸ್ ಅಲ್ಲಿ? ಯಾವ್ದು ನಿನ್ ಏನ್ ಸೌಂಡ್ ಅದು? ಯಾವ್ದು ನಿನ್ನ ಮೆಚ್ಚಿನ ಸಬ್ಜೆಕ್ಟ್?
1: ಎಲ್ಲ ಸಬ್ಜೆಕ್ಟ್.
0: ಓಕೆ, ಯಾವ್ದೆಲ್ಲ ಸಬ್ಜೆಕ್ಟ್ ಇದೆ ಹೇಳ್ಬಿಡು ಪಟಪಟ ಅಂತ ನೋಡೋಣ.
1: ಕನ್ನಡ, ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೋಷಿಯಲ್, ಸೈನ್ಸ್.
0: ಸೈನ್ಸ್ ಅಲ್ಲಿ ಏನೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡ್ತಾರಲ್ಲ, ಅದೆಲ್ಲ ಮಾಡ್ತಾ ಇರ್ತೀಯಾ?
1: ಮಾಡ್ತಿದ್ದೀನಿ.
0: ಈಗ ರೀಸೆಂಟ್ ಆಗಿ ಯಾವ್ದು ಮಾಡಿದ್ದು?
1: ಈಗ ರೀಸೆಂಟ್ ಆಗಿ ನಾಳೆ ಅಂತ ಮಾಡ್ಬೇಕಿದೆ, ಒಂದು ಮಾಡೆಲ್ ಮಾಡ್ಬೇಕು, ಅದು ಮಾಡ್ತಿದ್ದೀನಿ. ಹೊರದಾಗಿದೆ.
0: ಯಾವುದು?
1: ನಾಳೆ ಅಂತ ಒಂದು ಮಾಡೆಲ್ ಮಾಡಕಂದಿದ್ದಾರೆ ಸೈನ್ಸ್, ಅದು ಮಾಡ್ತಿದ್ದೆ.
0: ಏನೆಲ್ಲ ಮಾಡ್ಬೇಕು ಅದರಲ್ಲಿ?
1: ಅದರಲ್ಲಿ ಯಾವ್ದೊಂದು ಮಾಡೆಲ್ ಸೈನ್ಸ್, ಫಿಸಿಕ್ಸ್.
0: ಅಲ್ಲ, ಅದೇ ಏನ ಥೀಮ್ ಇದೆಯಾ ಅಥವಾ ಏನ್ ಮಾಡ್ಬೇಕು?
1: ಒಬ್ನೇ ಮಾಡ್ರಿ.
0: ಒಬ್ನೇ? ಏನೇನ್ ಥಿಂಗ್ಸ್ ಬೇಕು ಅದನ್ನ ಮಾಡ್ಲಿಕ್ಕೆ?
1: ನಾನು ATM ಮಾಡ್ತಿದ್ದೀನಿ, ಅದು ಬಾಕ್ಸ್ ಮಾಡಿ. ಬಾಕ್ಸ್ ಸಾಕು?
0: ಬರೀ ಬಾಕ್ಸ್ ಇದ್ರೆ ಸಾಕಾ?
1: ಡೂಪ್ಲಿಕೇಟ್ ನೋಟ್ ಇದ್ರೆ ಸಾಕು.
0: ಯಾವುದು?
1: ಡೂಪ್ಲಿಕೇಟ್ ನೋಟ್.
0: ಡೂಪ್ಲಿಕೇಟ್ ನೋಟ್ ಬೇಕಾ?
1: ATM ಗೆ.
0: ಓ ಹಾಗೆ, ATM ಬಾಕ್ಸ್ ಮಾಡ್ತಾ ಇದ್ಯಾ? ಸೊ ಅದರಲ್ಲಿ ಡೂಪ್ಲಿಕೇಟ್ ನೋಟ್ ತೆಗಿಯಕ್ ಬರಬೇಕು ನಿನಗೆ. ಮತ್ತೇನ್ ಪ್ರಾಜೆಕ್ಟ್ ಮಾಡಿದ್ದೆ ಲಾಸ್ಟ್ ಇಯರ್? ಎಲ್ಲ
1: ಲಾಸ್ಟ್ ಇಯರ್ ಅದೇ ಮಾಡಿದ್ದೆ.
0: ಹೋದ ವರ್ಷನೂ ಅದೇ, ಈ ವರ್ಷನೂ ಅದೇ? ಹಂಗಾದ್ರೆ ಮುಂದಿನ ವರ್ಷಕ್ಕೆ ಹೋದ್ರೆ ನೀನ್ ಮತ್ತೆ ಇದನ್ನೇ ಮಾಡ್ತೀಯಾ?
1: ಮುಂದಿನ ವರ್ಷಕ್ಕೆ ಬೇರೆ ಮಾಡ್ಬೇಕಂತಿದ್ದೀನಿ.
0: ಓಕೆ, ಏನ್ ತಿಂದೆ?
1: ದೋಸೆ.
0: ಏನ್ ಇನ್ನು ಭಾನುವಾರ ಎಲ್ಲಾರು ದೋಸೆನೆ ಮಾಡೋದ? ಹಂಗಾದ್ರೆ ಇದಕ್ಕಿಂತ ಮುಂಚೆ ಮಾತಾಡಿದವರು ದೋಸೆನೆ ತಿಂದಿದ್ದು ಅಂತ ಹೇಳಿದ್ರು. ನಾನು ದೋಸೆ ತಿನ್ಲಿಲ್ಲ ಅಪ್ಪ, ನಾನು ಅವಲಕ್ಕಿ ತಿನ್ಕೊಂಡು ಬಂದೆ. ಆಯ್ತು, ಟೈಮ್ ಅಂತೂ ಆಯ್ತು. ಮತ್ತೇನ್ ಸಮಾಚಾರ? ನಾವಂತೂ ಕೊಡ್ತಾನೆ ಇರ್ತೀವಲ್ಲ, ರೇಡಿಯೋ ಕೇಳ್ತಾರೆ, ನಿಮ್ಗೆಲ್ಲ ಸಮಾಚಾರ ಗೊತ್ತಾಗತ್ತೆ ಅಲ್ವಾ? ವಾರ ವಾರ ಕರೆ ಮಾಡ್ತೀಯಾ? ಗುಡ್. ಯಾರೆಲ್ಲ ಇದ್ದೀರಾ ಮನೇಲಿ?
1: ಅಪ್ಪ, ಅಮ್ಮ, ತಮ್ಮ.
0: ಹೆಸರೆಲ್ಲ ಹೇಳ್ಬೇಕಪ್ಪ.
1: ಭರತ್ ಜೈನ್, ಸುಜಾತ ಜೈನ್, ಆದಿತ್ಯ.
0: ಸರಿ, ಆಯ್ತು. ಖುಷಿ ಆಯ್ತು ನಿನ್ ಜೊತೆ ಮಾತಾಡಿದ್ದು. ಹಾಡು ಹಾಕಕ್ಕೆ ಟೈಮ್ ಇಲ್ಲ, ಎಂತ ಮಾಡೋದು, ಹಾಗೆ ಮಾತಾಡಿದ್ದೆ ಸಾಕಾಯ್ತಲ್ಲ. ಓಕೆ, ಟಾಟಾ,
1: ಬಾಯ್
0: ಬಾಯ್ ಯಾ. ಮತ್ತೆ ಮುಂದಿನ ವಾರ 12:05 ಭಾನುವಾರ ಮಧ್ಯಾಹ್ನ ಮಕ್ಕಳ ಜೊತೆಗಿನ ಈ ಮಾತುಕತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಈಗ ಸಮಯ 1:00. ಇನ್ನೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಭವನದಲ್ಲಿ ಆರಂಭವಾಗಿದೆ.

ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಪೂರ್ಣ ವಿವರಗಳನ್ನು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಿದ್ದವಾಗಿಟ್ಟುಕೊಂಡು ಪ್ರತಿಯೊಂದು ಪರಿಹಾರವೂ ಅರ್ಹ ಫಲಾನುಭವಿಗೆ ತಲುಪುವಂತೆ ನೋಡಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸೇರಿದಂತೆ ಕೃಷಿ ಇಲಾಖೆಯ ವಿವಿಧ ಯೋಜನೆಗಳ ಲಾಭ ಪಡೆಯಲು ರೈತರು ತಕ್ಷಣವೇ ಫ್ರೂಟ್ ಐಡಿ ಹಾಗೂ ಇ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ, ಸಮಗ್ರ ಪರಿಷ್ಕರಣೆ, ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17ರ ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ ಶೇಕಡ 100ರಷ್ಟು ಪೂರ್ಣಗೊಂಡಿದೆ. 10,69,504 ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿಂದು ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಎಮೆಬಿನಿ ಅವರೊಂದಿಗೆ ವಿವಿಧ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ, ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೇಂದ್ರ ಗೃಹ ಸಚಿವರು ಪ್ರವಾಹದ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ಟೋಕಿಯೋದಲ್ಲಿ ನಡೆದ ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಪಿವಿ ಸಿಂಧು ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ನಡೆದ ಫೈನಲ್ನಲ್ಲಿ ಅವರು ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ 21-17 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಸರಣಿ ಗೆಲುವಿಗೆ ನಿರ್ಣಾಯಕವಾಗಿರುವ ಈ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 5 ಗಂಟೆಗೆ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ರಸ್ತೆ ನಿಯಮಗಳನ್ನು ಪಾಲಿಸಿ, ಅಪಘಾತವನ್ನು ತಪ್ಪಿಸಿ.
6: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ. ಮಾನವೀಯತೆ ಮರೆಯದಿರಿ.
5: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
6: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
5: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
6: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
5: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
6: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
5: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
7: 102.9 FM ವಿವಿಧ ಭಾರತಿ ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ? ಭಾನುವಾರದ ಮಧ್ಯಾಹ್ನದ ಪ್ರಸಾರದಲ್ಲಿ ಅಂದರೆ 1:20 ನೀವು ನಮಗೆ ಸಂದೇಶವನ್ನು ಕಳಿಸ್ಕೊಡಬಹುದು. ನಾವು ನಿಮಗಾಗಿ ಸಂಗೀತವನ್ನು ಕಳಿಸ್ಕೊಡ್ತೇವೆ, ಅಂದರೆ ಸಂಗೀತ ನಿಮಗೆ, ಸಂದೇಶ ನಮಗೆ. ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮಿಷ್ಟದ ಹಾಡು ಯಾವುದು ಅಂತ ನೀವು ನಮ್ಮ ಹತ್ರ ಹೇಳಿದ್ರೆ ಆ ಹಾಡುಗಳನ್ನು ನಾವು ನಿಮಗೋಸ್ಕರ ವಿವಿಧ ಭಾರತಿಯಿಂದ ಪ್ರಸಾರ ಮಾಡ್ತೇವೆ. ನಮ್ಮ ಸಂಖ್ಯೆಗಳು ನಿಮಗೆ ಗೊತ್ತೇ ಇದೆ, 9483091029. 9483091029 ಈ ಸಂಖ್ಯೆಗೆ ನೀವು ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮಿಷ್ಟದ ಹಾಡು ಯಾವುದು ಅಂತ ಹೇಳಿದ್ರೆ ಆ ಹಾಡು ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುತ್ತೆ. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡನ್ನು ಕೇಳಿ. ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿದೆ, ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದೆ. 1:10 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಕೇಳ್ತೀರಿ. ಅದಾದ ನಂತರ ಗೊತ್ತೇ ಇದೆ, ಭಾನುವಾರದ ಮಧ್ಯಾಹ್ನದ ಕಾರ್ಯಕ್ರಮ ಸಂದೇಶ ನಮಗೆ, ಸಂಗೀತ ನಿಮಗೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರು ಭಾಗವಹಿಸುವಿಕೆ. 3 ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು.

ನಾಳೆ ಮೆಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, ನೂರಾರು ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026, ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿಬಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಕೇಂದ್ರ ಸರ್ಕಾರ ಕರೆದಿದ್ದ ಸರ್ವಪಕ್ಷ ಸಭೆ ಇಂದು ಸಂಸತ್ ಸಂಕೀರ್ಣದಲ್ಲಿ ಆರಂಭವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹಾಗೂ ರಾಜ್ಯಸಭೆಯ ಸಭಾನಾಯಕ ಜೆಪಿ ನಡ್ಡಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆ ಆರಂಭವಾದ ತಕ್ಷಣವೇ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ತೃಣಮೂಲ ಕಾಂಗ್ರೆಸ್ ಸಂಸದೆ ಮಹುವಾ ಮೊಯಿತ್ರ, ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಡಿಎಂಕೆ, ಜೆಎಂಎಂ, ತೃಣಮೂಲ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲಾ ಪ್ರತಿಪಕ್ಷಗಳು ಪ್ರತಿಭಟಿಸಿ ಸಭೆಯಿಂದ ಹೊರನಡೆದವು ಎಂದು ತಿಳಿಸಿದರು. ಸರ್ವಪಕ್ಷ ಸಭೆಯಲ್ಲಿ ಪಾಲ್ಗೊಂಡಿದ್ದ ರಾಷ್ಟೀಯ ಸಿಟಿಜನ್ಸ್ ಪಾರ್ಟಿ ಆಫ್ ಇಂಡಿಯಾ ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಪ್ರತಿಪಕ್ಷದವರು ಆರೋಪಿಸಿದರು. ಆದರೆ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ ಬಳಿಕ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್, ಸಿಪಿಐಎಂ ನಾಯಕ ಜಾನ್ ಬ್ರಿಟ್ಟಾಸ್ ಸೇರಿದಂತೆ ಪ್ರತಿಪಕ್ಷದ ಸದಸ್ಯರು ಪುನಃ ಸಭೆಯಲ್ಲಿ ಭಾಗವಹಿಸಿದರು. ಮುಂಗಾರು ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಹಾಗೂ ಅಂಗೀಕಾರಕ್ಕಾಗಿ ಮಂಡಿಸುವ ನಿರೀಕ್ಷೆಯಿದೆ. ಈ ಹಿನ್ನೆಲೆಯಲ್ಲಿ ಉಭಯ ಸದನಗಳ ಕಲಾಪ ಸುಗಮವಾಗಿ ನಡೆಯಲು ಎಲ್ಲಾ ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರಲು ಸರ್ಕಾರ ಈ ಸಭೆ ನಡೆಸಿದೆ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭಗೊಂಡು ಮುಂದಿನ ತಿಂಗಳ 13ರವರೆಗೆ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಮೊಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಮತ್ತು ರೊಮೇನಿಯಾಗಳ ಮೂರು ರಾಷ್ಟಗಳ ಭೇಟಿಗೆ ಪ್ರಯಾಣ ಬೆಳೆಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ರಾಷ್ಟಪತಿಯವರು ನಾಳೆ ಮೊಲ್ಡೋವಾ ತಲುಪಲಿದ್ದು ಅಲ್ಲಿನ ಅಧ್ಯಕ್ಷೆ ಮೈಯಾ ಸೆಂಡು ಅವರನ್ನು ಭೇಟಿ ಮಾಡಿ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೊಲ್ಡೋವಾ ಸಂಸತ್ ಅಧ್ಯಕ್ಷ ಇಗೋರ್ ಗ್ರೋಸು ಅವರನ್ನು ಭೇಟಿ ಮಾಡಲಿದ್ದಾರೆ. ಅಲ್ಲದೆ ಮೊಲ್ಡೋವಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದಲ್ಲದೆ ರಾಷ್ಟಪತಿಯವರು ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಮೊಲ್ಡೋವಾದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಮೊಲ್ಡೋವಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲಾಗಿದೆ. ಮೊಲ್ಡೋವಾ ಭೇಟಿಯ ಬಳಿಕ ರಾಷ್ಟಪತಿಯವರು ತಮ್ಮ ಪ್ರವಾಸದ ಎರಡನೇ ಚರಣದಲ್ಲಿ ಮಂಗಳವಾರ ಉತ್ತರ ಮ್ಯಾಸಿಡೋನಿಯಾ ತಲುಪಲಿದ್ದಾರೆ. ಭೇಟಿಯ ವೇಳೆ ರಾಷ್ಟಪತಿಯವರು ಅಲ್ಲಿನ ಅಧ್ಯಕ್ಷೆ ಗೋರ್ಡಾನ್ನ ಸಿಲ್ಯಾನೋಸ್ಕಾ ಡಾವ್ಕೋವಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಲ್ಲದೆ ಪ್ರಧಾನಿ ಕ್ರಿಸ್ಟಿಜನ್ ಮಿಕೋಸ್ಕಿ ಮತ್ತು ಸಂಸತ್ ಅಧ್ಯಕ್ಷರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿಯವರು ಉತ್ತರ ಮ್ಯಾಸಿಡೋನಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು ಭಾರತ ಉತ್ತರ ಮ್ಯಾಸಿಡೋನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರವಾಸದ ಅಂತಿಮ ಹಂತದಲ್ಲಿ ರಾಷ್ಟಪತಿಯವರು ಗುರುವಾರ ರೊಮಾನಿಯಾ ತಲುಪಲಿದ್ದಾರೆ. ಎರಡು ದಿನಗಳ ರೊಮಾನಿಯಾ ಭೇಟಿಯ ಸಂದರ್ಭದಲ್ಲಿ ಅವರು ಅಧ್ಯಕ್ಷ ನಿಕುಶೋರ್ ಡಾನ್, ಹಂಗಾಮಿ ಪ್ರಧಾನಿ ಇಲಿಯೆ ಬೊಲೆಜಾನ್, ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯನ್ ಮತ್ತು ಪ್ರತಿನಿಧಿಗಳ ಸಭೆಯ ಅಧ್ಯಕ್ಷ ಸೊರಿನ್ ಗ್ರಿಂಡಿಯಾನು ಅವರನ್ನು ಭೇಟಿ ಮಾಡಲಿದ್ದಾರೆ. ಇದಲ್ಲದೆ ರೊಮಾನಿಯಾ ಭಾರತ ಸಂಸದೀಯ ಸ್ನೇಹ ಸಮೂಹದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಭಾರತ ರೊಮೇನಿಯಾ ವ್ಯಾಪಾರ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದು ಅಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಹಠಾತ್ ಪ್ರವಾಹ ಉಂಟಾದ ಪರಿಣಾಮ ನೂರಾರು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇಂದು ಮುಂಜಾನೆ ಬೇಲಾ ಕಾಲೋನಿಯಲ್ಲಿರುವ ಹೊಸ ಬಸ್ ನಿಲ್ದಾಣ ಸೇರಿದಂತೆ ತಗ್ಗು ಪ್ರದೇಶಗಳು ನೀರಿನಿಂದ ಜಲಾವೃತಗೊಂಡಿವೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿದ ಪರಿಣಾಮ ಹಲವು ವಾಹನಗಳು ಕೊಚ್ಚಿಹೋಗಿವೆ. ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಹಾನಿ ಮತ್ತು ಜನಜೀವನ ಅಸ್ತವ್ಯಸ್ತವಾಗಿದೆ. ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ರಕ್ಷಣಾ ಮತ್ತು ಪರಿಹಾರ ತಂಡಗಳು ಸಂತ್ರಸ್ತ ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಕಾರ್ಯದಲ್ಲಿ ತೊಡಗಿವೆ. ಜಮ್ಮು ಕಾಶ್ಮೀರದ ಕಟ್ರಾ ಉಪವಿಭಾಗೀಯ ಆಡಳಿತವು ಮುಂಗಾರು ವಿಪತ್ತು ನಿರ್ವಹಣೆಗೆ ತ್ವರಿತ ಸ್ಪಂದನೆ ಹಾಗೂ ಸಮರ್ಪಕ ಸಮನ್ವಯಕ್ಕಾಗಿ ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿದೆ. ನಿಯಂತ್ರಣ ಕೊಠಡಿಯು ದಿನದ 24 ಗಂಟೆಯೂ ಮುಂಗಾರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲಿದೆ. ಈ ನಡುವೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇಂದು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹಾಗೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ರಜೌರಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಕುರಿತು ಮಾಹಿತಿ ಪಡೆದರು. ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಲು ಹಾಗೂ ಪ್ರವಾಹದಿಂದ ಸಂತ್ರಸ್ತರಾದ ಜನರ ಸುರಕ್ಷತೆ ಮತ್ತು ಭದ್ರತೆ ಖಾತ್ರಿಪಡಿಸಲು ಕೇಂದ್ರ ಸರ್ಕಾರದಿಂದ ಎಲ್ಲಾ ರೀತಿಯ ಅಗತ್ಯ ನೆರವು ನೀಡುವುದಾಗಿ

0: ಸಚಿವರು ಭರವಸೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ ತಾಂಜಾನಿಯಾದ ಸಂಯುಕ್ತ ಗಣರಾಜ್ಯದ ಅರೆ ಸ್ವಾಯತ್ತ ಪ್ರದೇಶವಾದ ಜಾಂಜಿಬಾರ್ನ ಅಧ್ಯಕ್ಷ ಡಾ ಹುಸೇನ್ ಅಲಿ ಮ್ಯೂನಿ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಡಾ ಜೈಶಂಕರ್, ಉಭಯ ನಾಯಕರು ಉನ್ನತ ಶಿಕ್ಷಣ, ಸಾಮರ್ಥ್ಯ ಅಭಿವೃದ್ಧಿ, ನೀರು ಸರಬರಾಜು, ಆರೋಗ್ಯ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ತಂತ್ರಜ್ಞಾನ ಹಾಗೂ ಇತರ ಆದ್ಯತಾ ಕ್ಷೇತ್ರಗಳಲ್ಲಿ ಭಾರತ ತಾಂಜಾನಿಯಾ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ಇಂದು ನವದೆಹಲಿಯಲ್ಲಿ ಆಯೋಜಿಸಿದ್ದ ಸಂಡೇ ಆನ್ ಸೈಕಲ್ ಅಭಿಯಾನದ 82ನೇ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು. ದೇಶದಾದ್ಯಂತದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಅಭಿಯಾನವು ಆರೋಗ್ಯ, ದೈಹಿಕ ಸದೃಢತೆ ಹಾಗೂ ಪರಿಸರ ಸಂರಕ್ಷಣೆಯ ಮಹತ್ವದ ಸಂದೇಶವನ್ನು ಸಾರಿದೆ ಎಂದು ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದರು. ಸೈಕಲ್ ಸವಾರಿ ಸಣ್ಣ ಪ್ರಯತ್ನವಾದರೂ ಅದರ ಪ್ರಯೋಜನಗಳು ಅಪಾರವಾಗಿವೆ. ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಸೈಕಲ್ ಸವಾರಿಗೆ ಮೀಸಲಿಡುವಂತೆ ಸಾರ್ವಜನಿಕರಿಗೆ ಅವರು ಕರೆ ನೀಡಿದರು. 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಕ್ರಾಂತಿಕಾರಿ ಯೋಧ ಮಂಗಲ್ ಪಾಂಡೆ ಅವರ ಜನ್ಮದಿನವನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತಿದೆ. 1827ರ ಜುಲೈ 19ರಂದು ಉತ್ತರ ಪ್ರದೇಶದ ಬಲಿಯಾ ಜಿಲ್ಲೆಯ ನಾಗ್ವಾ ಗ್ರಾಮದಲ್ಲಿ ಜನಿಸಿದ ಅವರು ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ 34ನೇ ಬೆಂಗಾಲ್ ನೇಟಿವ್ ಇನ್ಫ್ಯಾಂಟ್ರಿ ಪಡೆಯ ಸೈನಿಕರಾಗಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕ್ರಾಂತಿಕಾರಿ ಯೋಧರಲ್ಲಿ ಮಂಗಲ್ ಪಾಂಡೆ ಪ್ರಮುಖ ಸ್ಥಾನ ಪಡೆದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಮಂಗಲ್ ಪಾಂಡೆ ಅವರ ಜನ್ಮದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಂಗಲ್ ಪಾಂಡೆ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮಾತೃಭೂಮಿಯ ಗೌರವ ಮತ್ತು ಸ್ವಾಭಿಮಾನವನ್ನು ಕಾಪಾಡಲು ಮಂಗಲ್ ಪಾಂಡೆ ಅವರು ತಮ್ಮ ಪ್ರಾಣವನ್ನೇ ಅರ್ಪಿಸಿದರು ಎಂದು ಹೇಳಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026ರ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಮೂಲಕ ಭಾರತದ ಪಿವಿ ಸಿಂಧು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆದ ಫೈನಲ್ನಲ್ಲಿ ಆತಿಥೇಯ ದೇಶದ ಹಾಗೂ ಹಾಲಿ ವಿಶ್ವ ಚಾಂಪಿಯನ್ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಸೆಟ್ಗಳಿಂದ ಮಣಿಸಿದ ಸಿಂಧು ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಈ ಜಯದೊಂದಿಗೆ ಸಿಂಧು ಸುಮಾರು 2 ವರ್ಷಗಳ ಬಳಿಕ ಬಿಡಬ್ಲ್ಯೂಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದು 7 ವರ್ಷಗಳ ಬಳಿಕ ಪ್ರಮುಖ ವೈಯಕ್ತಿಕ ಪ್ರಶಸ್ತಿಯನ್ನು ಗೆದ್ದ ಸಾಧನೆಯನ್ನು ದಾಖಲಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ ನಿರ್ಣಾಯಕ 3ನೇ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. 3 ಪಂದ್ಯಗಳ ಈ ಸರಣಿಯಲ್ಲಿ ಉಭಯ ತಂಡಗಳು 1-1 ಸಮಬಲ ಸಾಧಿಸಿವೆ. ಬ್ರಿಟನ್ ಪ್ರವಾಸದಲ್ಲಿ ಮೊದಲ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿರುವ ಭಾರತ ತಂಡ ಇಂದಿನ ಪಂದ್ಯದಲ್ಲಿ ಜಯ ಸಾಧಿಸಿ ಪ್ರವಾಸವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ಗುರಿ ಹೊಂದಿದೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026ರ ಅಂತಿಮಘಟ್ಟ ತಲುಪಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯ ಇಂದು ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಅರ್ಜೆಂಟೀನಾ ಮತ್ತು ಸ್ಪೇನ್ ತಂಡಗಳು ಟ್ರೋಫಿಗಾಗಿ ಸೆಣಸಾಟ ನಡೆಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ ಮುಂಗಾರು ಅಧಿವೇಶನ, ಸರ್ವಪಕ್ಷ ಸಭೆ ಆರಂಭ, ಪ್ರತಿಭಟನೆ ಬಳಿಕ ಪ್ರತಿಪಕ್ಷಗಳ ಮರುಭಾಗವಹಿಸುವಿಕೆ. 3 ರಾಷ್ಟಗಳ ಪ್ರವಾಸಕ್ಕಾಗಿ ಪ್ರಯಾಣ ಬೆಳೆಸಿದ ರಾಷ್ಟಪತಿ ದ್ರೌಪದಿ ಮುರ್ಮು ನಾಳೆ ಮೋಲ್ಡೋವಾ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಭಾರೀ ಮಳೆಯಿಂದ ಹಠಾತ್ ಪ್ರವಾಹ, 100 ಜನರ ಸ್ಥಳಾಂತರ, ಕೇಂದ್ರ ಸರ್ಕಾರದಿಂದ ಅಗತ್ಯ ನೆರವಿನ ಭರವಸೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ ಭಾರತದ ಪಿವಿ ಸಿಂಧು. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಕೊನೆಯ ಪಂದ್ಯದಲ್ಲಿ ಸರಣಿ ಕೈವಶಕ್ಕೆ ಭಾರತ ಇಂಗ್ಲೆಂಡ್ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
3: ನೂರ 102.9 FM ವಿವಿಧ ಭಾರತೀಯನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. 1:22:30 ಸಮಯವಾಗಿದೆ. ಭಾನುವಾರದ ಮಧ್ಯಾಹ್ನದ ಈ ಸಮಯ ಈಗಾಗಲೇ ಹೇಳಿದ ಹಾಗೆ ನೀವು ಕೇಳಿದಂತಹ ಹಾಡುಗಳನ್ನು ನಾವು ನಿಮಗೋಸ್ಕರ ಪ್ರಸಾರ ಮಾಡ್ತೇವೆ. ಆದರೆ ನೀವು ನಮಗೆ ಸಂದೇಶವನ್ನು ಕಳಿಸಿರಬೇಕು, ಯಾವ ಹಾಡನ್ನು ಪ್ರಸಾರ ಮಾಡಬೇಕು ಅಂತ. ಹಾಗೆ ನೋಡಿದ್ರೆ ಈಗಾಗಲೇ ಸಾಕಷ್ಟು ಜನರ ಸಂದೇಶಗಳು ನಮ್ಮ ವಾಟ್ಸಪ್ ಮೆಸೇಜ್ ವಾಟ್ಸಪ್ಗೆ ತಲುಪಿದೆ, ನಿಮ್ಮೆಲ್ಲರ ಸಂದೇಶಗಳು ಬಂದಿದೆ. ಆದರೂ ಕೂಡ ಸಾಕಷ್ಟು ಜನ ಇನ್ನೂ ಅಂದ್ಕೊಳ್ತಾ ಇರಬಹುದು, ನಾನು ಕೂಡ ಇವತ್ತೊಂದು ಹಾಡನ್ನು ಕೇಳೋಣ ಅಂಥೇಳಿ. ಹಾಗೇನಾದರೂ ನಿಮ್ಗೆ ಅನ್ನಿಸ್ತಾ ಇದ್ರೆ ನೀವು ನಮಗೆ ಮೆಸೇಜ್ ಕಳಿಸಿ 9408309129, ಇದು ವಿವಿಧ ಭಾರತೀಯ ವಾಟ್ಸಪ್ ಸಂಖ್ಯೆ. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅನಿಸಿಕೆ ಅಭಿಪ್ರಾಯಗಳು, ಹಾಗೆ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:20 ಸಂದೇಶ ನಮಗೆ, ಸಂಗೀತ ನಿಮಗೆ, ಈ ಕಾರ್ಯಕ್ರಮಕ್ಕೂ ಕೂಡ ನೀವು ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮಿಷ್ಟದ ಹಾಡನ್ನ ಕೇಳೋದಕ್ಕೆ ಈ ಸಂಖ್ಯೆಯನ್ನು ಬಳಸಬಹುದು. ಬನ್ನಿ, ನಮ್ಮ ಕಾರ್ಯಕ್ರಮವನ್ನು ಈಗ ಆರಂಭ ಮಾಡೋಣ. ಸಮಯ 1:23 ಆಗಿಬಿಡ್ತು. ಒಂದು ಹಾಡನ್ನು ಕೇಳಿ. ಲಕ್ಷ್ಮಿಯವರು ಜ್ಞಾನ ಭಾರತಿಯಿಂದ ಮೆಸೇಜ್ ಮಾಡಿದ್ದಾರೆ. ಅವರು ಕೇಳ್ತಾ ಇರುವಂತಹ ಹಾಡು ಅವಳ ಹೆಜ್ಜೆ ಚಿತ್ರದ್ದು. ಎಸ್ ಜಾನಕಿಯವರ ಧ್ವನಿಯಲ್ಲಿರುವ ದೇವರ ಆಟ ಬಲ್ಲವರ್ಯಾರು ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದೀರಾ. ಇದು ಚಿವುದೇ ಶಂಕರ್ ಅವರು ಬರೆದಿರುವ ಗೀತೆ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿದೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಿಂದ ಸಂದೇಶ ನಮಗೆ ಸಂಗೀತ ನಿಮಗೆ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇನ್ನೀಗ ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ ಇವರು ಕೇಳಿರುವ ಹಾಗೆ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಹಾಡು ಬರುತ್ತೆ. ಇದು ರಾಜೇಶ್ ಕೃಷ್ಣನ್ ಹಾಗೂ ರಾಕೇಶ್ ಅರವಿಂದ್ ಹಾಡಿರುವಂತಹ ಗೀತೆ. ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ಸಾಧು ಕೋಕಿಲ್ ಅವರ ಸಂಗೀತ ಸಂಯೋಜನೆ.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ವಿವಿಧ ಭಾರತಿ 102.9 ಎಫ್ಎಂ.
3: ಸಾಕಷ್ಟು ಜನರ ಸಂದೇಶಗಳು ಬಂದು ತಲುಪ್ತಾ ಇದೆ. ಮತ್ತಷ್ಟು ಹಾಡುಗಳನ್ನು ಪ್ರಸಾರ ಮಾಡಿ, ನಮಗೂ ಕೂಡ ಒಂದು ಹಾಡುಗಳು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗೆಯೇ ರಾಧಾ ಹಿರಿಯಣ್ಣ, ಸುಮಿತ್ರ, ಶರಣ್ಯ, ಕಾರುಣ್ಯ, ಭಾರ್ಗವ, ಶ್ರೀಹರಿ,

ಏನು ಇದು ಸ್ನೇಹ ಸಂಬಂಧ ವಿವಿಧ ಭಾರತಿಗೆ ಕೇಳುಗರಿಗೆ ಅಂತ ಹೇಳಿ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ವಾಣಿಶ್ರೀ. ತುಂಬ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂಥೇಳಿ ಒಂದಷ್ಟು ಜನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನೀಗ ನಾನು ಪುನೀತ್ ರಾಜ್ಕುಮಾರ್ ಅವರ ಬಿಗ್ ಫ್ಯಾನ್, ನನಗೋಸ್ಕರ ಒಂದು ಪುನೀತ್ ಅವರ ಹಾಡನ್ನು ಪ್ರಸಾರ ಮಾಡಿ ಅಂತ ರೂಪಾ ಪವಾರ್ ಬಾಂಬೆಯಿಂದ ಹೇಳಿದರೆ, ಹಾಗೆ ಅಶ್ವಿನಿ ರೇಣು ಅರಶಿನಕುಂಟೆಯಿಂದ, ಇವರು ಕೂಡ ನಾನು ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್, ನನಗೋಸ್ಕರ ಒಂದು ಪುನೀತ್ ಅವರದ್ದೇ ಹಾಡು ಕೇಳಿಸಿ ಅಂತ ಹೇಳಿದರೆ, ದೊಡ್ಡಮನೆ ಹುಡುಗ ಚಿತ್ರದ ಹಾಡನ್ನು ನೀವು ಕೇಳಿ, ಪುನೀತ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಅವರು ಹಾಡಿರುವ ಗೀತೆ, ಯೋಗರಾಜ್ ಭಟ್ ಅವರು ಬರೆದಿದ್ದಾರೆ, ವಿ ಹರಿಕೃಷ್ಣ ಅವರ ಸಂಗೀತ ಈ ಹಾಡಿಗೆ.

ನಿಮ್ಮಿಂದಾನೇ ಬಾಳ ಇದು ಹಸಿರು ಅಂತ ಹೇಳಿ ಒಂದಷ್ಟು ಜನ ಕೇಳಿದ್ರು ಕೂಡ ಹೇಳ್ತಾ ಇದ್ರೆ, ಗೀತಾ ಜೋಶಿ ಹೇಳ್ತಾ ಇದ್ರೆ, ನಮ್ಮ ಗುಲ್ಬರ್ಗ ಕೇಂದ್ರದ ಸಹ ಪ್ರಸಾರದಲ್ಲೂ ಕೂಡ ವಿವಿಧ ವರದಿ ಬರ್ತಾ ಇದೆ ಆಹಾ ಅಂತ ಹೇಳಿದ್ರೆ, ವಿನಾಯಕ್ ಶೇಟ್ ಬೊಕ್ಕಪಟ್ಟಣ ಮಂಗಳೂರಿನಿಂದ ಹೇಳ್ತಾರೆ, ಈಗಷ್ಟೇ ಟ್ಯೂನ್ ಮಾಡಿದೆ, ಮಾಮರವೆಲ್ಲೋ ಕೋಗಿಲೆಯಲ್ಲೋ ಅನ್ನುವ ಹಾಡು ನನ್ನನ್ನು ವೆಲ್ಕಮ್ ಮಾಡ್ತು, ಥ್ಯಾಂಕ್ ಯು ವಿವಿಧ ಭಾರತಿ ಅಂತ ಹೇಳಿದ್ರೆ, ಮತ್ತೊಬ್ಬರು ಹೇಳ್ತಾ ಇದ್ರೆ, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೇವೆ, ಎಲ್ಲ ಹಾಡುಗಳು ಕೂಡ ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಕೌಸಲ್ಯವರು ಬನಶಂಕರಿಂದ, ಹೇ ನಮ್ಮ ಅಪ್ಪು ಹಾಡು ಬರ್ತಾ ಇದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ರೆ, ಹೀಗೆ ಬೇರೆ ಬೇರೆ ರೀತಿಯ ಸಂದೇಶಗಳು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಮುಗಿಯಲಾರದಷ್ಟು ಹಾಡುಗಳಿಗಾಗಿ ರಿಕ್ವೆಸ್ಟ್ ಕೂಡ ಬಂದಿದೆ. ಈಗ ಪ್ರಸಾರ ಆಗುವ ಹಾಡು ಯಾವುದಪ್ಪ ಅಂತ ಹೇಳಿದ್ರೆ, ಅಮರ ಗುಂಡಪ್ಪ ಅಂಗಡಿ ಲಿಂಗಸುಗೂರಿನಿಂದ ಕೇಳಿದರೆ, ಹಾವಿನ ಹೆಡೆ ಚಿತ್ರದ ಹಾಡು ಬಿಸಿ ಬಿಸಿ ಬಿಸಿ ಕಜ್ಜಾಯ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ

ತಿಂತದೊಂದು ತಿಂತದೊಂದು ಕೈ ತುಂಟರ ಕಂಡರೆ ತಾಕು ಜಮ್ ಕುಂ ಕುಂ ಕುಂ ಕುಂ ತರಿಕ ಜಮ್ ಜಮ್ ಜಮ್ ಜಮ್ ಜಮ್ ತಾಕು ಜಗುಂ ತರಿಕುಂ ತದಿಗೆನತು ತದಿಗೆನತು ತದಿಗೆನತು ತುಂಟರ ಕಂಡರೆ ದಿತ್ತಳಾಂಗ ದಿತ್ತಳಾಂಗ ದಿತ್ತ

0: ಕಜ್ಜುವೆನು ಕಿಡದೆಲೆ ಅಯ್ಯಯ್ಯೋ ಅಮ್ಮಮ್ಮ ಎನ್ನುವಂತೆ ಮಾಡುವ ಬಿಸಿ ಬಿಸಿ ಕಜ್ಜಾಯ ರುಚಿ ರುಚಿ ಕಜ್ಜಾಯ ಮಾಡಿಕೊಡಲು ನಾನು ಹಿಂದೆ ಎಂದು ತಿಂದು ಇಲ್ಲ ಮುಂದೆ ಎಂದು ಸಿಗೋದಿಲ್ಲ ಜನುಮ ಜನುಮದನು ನೆನಪಲ್ಲಿ ಉಳಿಯುವ ಬಿಸಿ ಬಿಸಿ ಕಜ್ಜಾಯ ಇನ್ನೊಂದು ಕೊಡಲೇನು ಇಗೋ ತಿನ್ನು ತಗೋ ತಿನ್ನು.
1: ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾ. H. ನರಸಿಂಹಯ್ಯ ಅವರು.

0: ಹೆಸರುಗಟ್ಟದ ಬಿಂದು ಅವರ ರಿಕ್ವೆಸ್ಟ್ ಅಂತೆ ನೀಲ ಮೇಘ ಶ್ಯಾಮ ನಿತ್ಯಾನಂದ ಧಾಮ ಎರಡು ರೇಖೆಗಳು ಚಿತ್ರದ ಹಾಡು ಕೇಳಿಬಂತು. ಡ್ಯುಯೆಟ್ಟಲ್ಲಿ ವಾಣಿ ಜಯರಾಮ್ ಅವರು ಹಾಗೆ ಪಿ ಸುಶೀಲ್ ಅವರು ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರು ಬರೆದಂಥ ಗೀತೆಗೆ ಎಂ ಎಸ್ ವಿಶ್ವನಾಥನ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಸಾಕಷ್ಟು ಜನ ಹೇಳ್ತಾ ಇದ್ರೆ ಹೌದು ನನಗೂ ಕೂಡ ಈ ಹಾಡು ಇಷ್ಟ ಆಗಿತ್ತು ಅಂತ ಅಥಣಿ ಚಂದ್ರಕಾಂತ್ ಅವರು ಹೇಳಿದ್ರೆ ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಒಟ್ಟಾರೆ ಸಂದೇಶ ಆಧರಿಸಿದ ಗೀತೆಗಳ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ಪುಷ್ಪ ಶಾನ್ಭೋಗ್ ಕೂಡ ಅದನ್ನೇ ಹೇಳ್ತಾ ಇದ್ರೆ ಒಳ್ಳೊಳ್ಳೆ ಸೂಪರ್ ಹಾಡುಗಳು ಅಂತ. ಮತ್ತು ಕೆಲವರಿಗೆಲ್ಲ ಕಜ್ಜಾಯದ ಹಾಡು ಇಷ್ಟ ಆಗಿದೆ ನಾಗರತ್ನ ಅವರು, ಹಾಗೆಯೇ ಹರಿಹರನ್ ವಿಜ್ಞಾನ ನಗರದಿಂದ ನಮಗಂತೂ ಕಜ್ಜಾಯದ ಹಾಡು ಇಷ್ಟ ಆಯಿತು ಅಂತ. ಇನ್ನು ಕೆಲವರು ಹೇಳ್ತಾ ಇದ್ರೆ ಹಳೆ ಹಾಡು ಹೊಸ ಹಾಡು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ಅಂತ. ಹೌದು, ನಮ್ಮ ಕೇಳುಗರ ರಿಕ್ವೆಸ್ಟ್ ಹೇಗಿರುತ್ತೆ, ಅವರ ಟೇಸ್ಟ್ ಹೇಗಿರುತ್ತೆ, ಈ ಕ್ಷಣಕ್ಕೆ ಯಾವ ಹಾಡು ಕೇಳಬೇಕು ಅಂತ ಅಂದ್ಕೊಳ್ತಾರೆ, ಆ ಹಾಡುಗಳನ್ನು ನಾವು ಪ್ರಸಾರ ಮಾಡ್ತೇವೆ. ನನಗೂ ಕೂಡ ನೀಲಮೇಘ ಶ್ಯಾಮ ಹಾಡು ಇಷ್ಟ ಆಯಿತು ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸಿದರೆ. ಕೆಲವರು ಕಾರ್ಯಕ್ರಮವನ್ನು ಕೇಳಿ ಇಷ್ಟಪಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರ ಹಾಡುಗಳು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅದು ನಮಗಿರುವಂಥ ಲಿಮಿಟ್ ಟೈಮ್ ಮುಗೀತಾ ಇದೆ. ಹಾಗಾಗಿ ಇನ್ನೊಂದಷ್ಟು ಹಾಡುಗಳ ಲಿಸ್ಟ್ ಇದ್ದರೂ ಕೂಡ ನಮಗೆ ಹಾಡುಗಳನ್ನೆಲ್ಲವನ್ನು ಕೂಡ ಪ್ರಸಾರ ಮಾಡಲಿಕ್ಕೆ ಈ ಸಮಯದಲ್ಲಿ ಸಾಧ್ಯ ಆಗದೇ ಇರಬಹುದು. ಆದರೆ ನೀವು ಕೇಳಿದಂತಹ ಹಾಡುಗಳು ಖಂಡಿತವಾಗಲೂ ವಿವಿಧ ಭಾರತಿಯಲ್ಲಿ ಆಗಾಗ ಕೇಳಿ ಬರ್ತಾನೆ ಇರುತ್ತೆ. ಹಾಗಾಗಿ ಬೆಳಗ್ಗೆ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಎಲ್ಲ ಹಾಡುಗಳು ಕೂಡ ಪ್ರಸಾರ ಆಗುತ್ತೆ.
1: ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ.

0: ಮಾಡಿರೋದು 102.9 ಎಫ್ಎಂ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸರಿಯಾಗಿ 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ಕೇಳ್ತೀರಿ. ಅದಾದ ನಂತರ 2:30 ಪ್ರದೇಶ ಸಮಾಚಾರ ಬರುತ್ತೆ. 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂಥ ಅವಕಾಶ. ಬನ್ನಿ ಇಂಗ್ಲಿಷ್ ವಾರ್ತಾ ಪ್ರಸಾರಕ್ಕಾಗಿ ಈಗ ದೆಹಲಿ ಕೇಂದ್ರಕ್ಕೆ.
1: Good afternoon. This is Akashvani and I am Abhishek Mukhopadhyay with the Midday News. The headlines. Government holds all-party meeting ahead of the monsoon session of Parliament. Opposition stages symbolic walkout over invitation to NCPI to the meeting. Parliamentary Affairs Minister Kiran Rijiju seeks cooperation of all parties for smooth running of Parliament. Flash floods and landslides hit multiple places in Jammu and Kashmir, claiming 7 lives and damage to property. Rescue operations in full swing. Centre assures of all possible assistance. President Draupadi Murmu embarks on 3-nation visit to Moldova, North Macedonia and Romania. In badminton, PV Sindhu scripts history, becoming first Indian to win Japan Open, clinches women's singles title, defeating Japanese shuttler Akane Yamaguchi. And football fever peaks.

0: ಸಮಯವಾಗಿದೆ 2:15:20.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಪ್ರೇಮಕ್ಕೂ ಪರ್ಮಿಟ್ ಚಿತ್ರದ ಗೀತೆಯನ್ನ ಕೇಳಿ ಪಿ ಸುಶೀಲ್ ಅವರ ಧ್ವನಿಯಲ್ಲಿದೆ. ಆರ್ ಎನ್ ಜಿ ಗೋಪಾಲ್ ಅವರು ಬರೆದ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಇದೆ. ಇದರ ಜೊತೆಗೆ ಬಂಧನ ಚಿತ್ರದ ಹಾಡು ಆರ್ ಎನ್ ಜಿ ಗೋಪಾಲ್ ಅವರದ್ದೇ ರಚನೆ. ಎಂ ರಂಗರಾವ್ ಅವರ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿ.

ಬೆಂಗಳೂರಿನ ಎಚ್ ಬಿ ಜಯರಾಮ್ ಅವರು, ಹಾಗೆ ರಾಜಶೇಖರ ಪಾಪನಾಳ, ಮತ್ತೆ ರಾಜಾ ಸಾಬ್ ಇವರೆಲ್ಲರೂ ಕೂಡ ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹಾಡುಗಳ ಕಾರ್ಯಕ್ರಮ. ಸಮಯ 2:30. ಕೇಳೋಣ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ, ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7ರಿಂದ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆ, ಕುಡಿಯುವ ನೀರು ಪೂರೈಕೆ ಹಾಗೂ ಕೃಷಿ ಚಟುವಟಿಕೆಗಳ ಕುರಿತಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಎಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿದರು. ಬರದ ತೀವ್ರತೆಯ ಬಿಸಿ ಸಾರ್ವಜನಿಕರಿಗೆ ತಟ್ಟದಂತೆ ಆಡಳಿತ ವ್ಯವಸ್ಥೆ ತಳಮಟ್ಟದಲ್ಲಿ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಸರ್ಕಾರದ ಎಲ್ಲಾ ಪರಿಹಾರ ಕ್ರಮಗಳು ಜನರನ್ನು ನೇರವಾಗಿ ತಲುಪಬೇಕು ಎಂದು ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದರು. ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಿದ ಮುಖ್ಯಮಂತ್ರಿಗಳು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರ ವಿವರಗಳನ್ನು ಸಿದ್ದವಾಗಿಟ್ಟುಕೊಂಡು ಬೆಳೆಹಾನಿ ಸಮೀಕ್ಷೆಯನ್ನು ತಕ್ಷಣವೇ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಯಾವುದೇ ಒಬ್ಬ ಅರ್ಹ ರೈತನು ಬೆಳೆ ವಿಮೆ ಹಾಗೂ ಪರಿಹಾರದಿಂದ ವಂಚಿತನಾಗಬಾರದು ಎಂದು ಸ್ಪಷ್ಟಪಡಿಸಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೆಳೆ ವಿಮೆ ಮಾಡಿಸುವಂತೆ ಪ್ರೇರೇಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು. ಯಾವುದೇ ಹಳ್ಳಿ ಅಥವಾ ನಗರದ ವಾರ್ಡ್ಗಳಲ್ಲಿ ನೀರಿನ ತೊಂದರೆ ಉದ್ಭವಿಸಬಾರದು ಎಂದ ಅವರು, ಅಗತ್ಯವಿದ್ದೆಡೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆಗೆ ಪಡೆದು ಅಥವಾ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಬೇಕು. ಆದರೆ ವಿತರಣೆಗೆ ಮುನ್ನ ನೀರಿನ ಗುಣಮಟ್ಟವನ್ನು ಕಡ್ಡಾಯವಾಗಿ ತಪಾಸಣೆ ನಡೆಸಿ ಕಲುಷಿತ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಜತೆಗೆ ಮಳೆ ನೀರು ಕೊಯ್ಲಿನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚಿಸಿದರು. ಇನ್ನು ಹಸಿವು ನೀರಡಿಕೆಯಿಂದ ಯಾವುದೇ ಜಾನುವಾರು ಮರಣ ಹೊಂದದಂತೆ ಅಗತ್ಯವಿರುವ ಕಡೆಗಳಲ್ಲೆಲ್ಲ ತಕ್ಷಣವೇ ಮೇವಿನ ಬ್ಯಾಂಕ್ ಹಾಗೂ ಗೋಶಾಲೆಗಳನ್ನು ತೆರೆಯಲು ಆದೇಶಿಸಿದರು. ಫಿಫಾ ವಿಶ್ವಕಪ್ ಫೈನಲ್ ಪಂದ್ಯದ ನೇರ ಪ್ರಸಾರ ವೀಕ್ಷಿಸುವ ವೇಳೆ ಫುಟ್ಬಾಲ್ ಅಭಿಮಾನಿಗಳು ತಾಳ್ಮೆಯಿಂದ ಇರುವ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಯುವ ಪೀಳಿಗೆ ಹಾಗೂ ಕ್ರೀಡಾಪ್ರೇಮಿಗಳ ಆಶಯ ಮತ್ತು ಬೇಡಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ರಾಜ್ಯ ಸರ್ಕಾರ ಫೈನಲ್ ಪಂದ್ಯದ ನೇರ ಪ್ರಸಾರ ಸುಲಭಗೊಳಿಸಲು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಮುಂಜಾನೆ 3:30ರವರೆಗೆ ತೆರೆದಿರಲು ಈಗಾಗಲೇ ವಿಶೇಷ ಅನುಮತಿ ನೀಡಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಿದರು. ಪಂದ್ಯ ವೀಕ್ಷಣೆಯ ಉತ್ಸಾಹದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡದಂತೆ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಬೆಂಗಳೂರಿನವರ ಜೀವನ ಗುಣಮಟ್ಟ ಸುಧಾರಿಸಲು ಹಾಗೂ ನಗರದಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಎನ್ಟಿಎ ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿರುವ ನೂತನ ಉದ್ಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಾಗರಿಕರಿಗೆ ಉತ್ತಮ ಪರಿಸರ ಒದಗಿಸುವ ನಿಟ್ಟಿನಲ್ಲಿ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಸ್ಥಳೀಯ ನಿವಾಸಿಗಳ ಬೇಡಿಕೆಯನ್ನು ಸಾಕಾರಗೊಳಿಸಲಾಗಿದೆ. ಇಂತಹ ಉದ್ಯಾನಗಳು ಮಕ್ಕಳ ಆಟೋಟಗಳಿಗೆ, ಹಿರಿಯ ನಾಗರಿಕರ ನಡಿಗೆಗೆ ಅತ್ಯಗತ್ಯ ಸಾರ್ವಜನಿಕ ಸ್ಥಳಗಳಾಗಿವೆ ಎಂದು ತಿಳಿಸಿದ್ದಾರೆ. 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ಇವುಗಳಲ್ಲಿ ಕನ್ನಡಿಗರ ಸಾಧನೆಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸುಮಂತ್ ಭಟ್ ನಿರ್ದೇಶನದ ಮಿಥ್ಯ ಚಲನಚಿತ್ರ ಕನ್ನಡದ ಅತ್ಯುತ್ತಮ ಚಲನಚಿತ್ರ ಹಾಗೂ ಶಿವಧ್ವಜ ಶೆಟ್ಟಿ ನಿರ್ದೇಶನದ ಇಂಬು ಚಲನಚಿತ್ರ ತುಳು ಭಾಷೆಯ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಗೆ ಭಾಜನವಾಗಿರುವುದಕ್ಕೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಈ ಚಲನಚಿತ್ರಗಳಲ್ಲಿ ಅಭಿನಯಿಸಿದ ಎಲ್ಲಾ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಇಡೀ ಚಿತ್ರತಂಡಕ್ಕೆ ಗೃಹ ಸಚಿವರು ಅಭಿನಂದನೆ ಸಲ್ಲಿಸಿದ್ದು, ಈ ಸಾಧನೆ ಕನ್ನಡ ಚಿತ್ರರಂಗದಲ್ಲಿ ಮತ್ತಷ್ಟು ಸದಭಿರುಚಿಯ ಮತ್ತು ಗುಣಮಟ್ಟದ ಚಲನಚಿತ್ರಗಳು ಮೂಡಿಬರಲು ಪ್ರೇರಣೆಯಾಗಲಿ ಎಂದು ಹಾರೈಸಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 80%ರಷ್ಟು ಬಿತ್ತನೆಯಾಗಿದೆ. ರೈತರಿಗೆ ಅಗತ್ಯವಿರುವ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಪೂರೈಸಲು ಜಿಲ್ಲಾಡಳಿತ ಹಾಗೂ ಕೃಷಿ ಇಲಾಖೆ ಸನ್ನದ್ದವಾಗಬೇಕು ಎಂದು ಸಂಸದ ಸಾಗರ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲುಸ್ತುವಾರಿ ದಿಶಾ ಸಮಿತಿ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪ್ರಮುಖ ಬೆಳೆಗಳಾದ ಸೋಯಾಬೀನ್, ಉದ್ದು, ಹೆಸರು ಮತ್ತು ತೊಗರಿ ಬಿತ್ತನೆ ಕಾರ್ಯ ಪ್ರಗತಿಯಲ್ಲಿದೆ. ರೈತರು ಇದೇ 31ರ ಒಳಗಾಗಿ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸುವಂತೆ ಕೋರಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ 2026 ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನು August 7 and 8 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ. ಈ ಕ್ರೀಡಾಕೂಟ ಯುವ ರಾಷ್ಟೀಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಹಾಗೂ ದಕ್ಷಿಣ ವಲಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಕೋಲಾರ

0: ಈ ಕೆವೈಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಂ ಮೂರ್ತಿ ತಿಳಿಸಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ದಾವಣಗೆರೆ ತಾಲೂಕಿನಲ್ಲಿ 9,545 ರೈತರು ಇದುವರೆಗೂ ಫ್ರೂಟ್ ಐಡಿ, ಇ ಕೆವೈಸಿ ಹಾಗೂ ಅದರ ಮುಂದುವರಿದ ಭಾಗವಾದ ಸೆಂಟ್ರಲ್ ಐಡಿ ಮಾಡಿಸದೆ ಬಾಕಿ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಕಿಸಾನ್ ಬೆಳೆ ವಿಮೆ ಹಾಗೂ ರಾಜ್ಯ ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು ಹಾಗೂ ಪ್ರೋತ್ಸಾಹಧನಗಳನ್ನು ಪಡೆಯಲು ಈ ಗುರುತುಗಳು ಕಡ್ಡಾಯವಾಗಿವೆ ಎಂದು ಅವರು ತಿಳಿಸಿದ್ದಾರೆ.
1: ದಾವಣಗೆರೆ ತಾಲೂಕಿನ ಸುಮಾರು 9,545 ರೈತರು ಫ್ರೂಟ್ ಐಡಿ, ಇ ಕೆವೈಸಿ ಮತ್ತು ಅದರ ಮುಂದುವರೆದ ಭಾಗ ಸೆಂಟ್ರಲ್ ಐಡಿ ಮಾಡದೇ ಇರುವುದು ನಮಗೆ ಮಾಹಿತಿ ಇದೆ. ಆದುದರಿಂದ ದಯವಿಟ್ಟು ರೈತರು ಕೂಡಲೇ ತಮ್ಮ ಸಮೀಪದ ಗ್ರಾಮ ಒನ್, ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ, ಕಂದಾಯ ಇಲಾಖೆ, ಪಶು ಇಲಾಖೆ, ರೇಷ್ಮೆ ಇಲಾಖೆ, ಮೀನುಗಾರಿಕಾ ಇಲಾಖೆ, ಸಹಕಾರ ಇಲಾಖೆಗಳಿಗೆ ಸಂಪರ್ಕಿಸಿ ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುವಂತದ್ದು ತಮಗೆ ತಿಳಿಯಪಡಿಸುತ್ತೇನೆ.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಚುರುಕಿನಿಂದ ಸಾಗಿದ್ದು, ಈಗಾಗಲೇ 67% ಗಣತಿ ನಮೂನೆಗಳ ದತ್ತಾಂಶ ದಾಖಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ನಗರದ ಒನಕೆ ಓಬವ್ವ ವೃತ್ತದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮೊಬೈಲ್ ಫೋನ್ ಟಾರ್ಚ್ ಲೈಟ್ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸಾರ್ವಜನಿಕರು ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಸಹಕರಿಸಬೇಕೆಂದು ಕೋರಿದರು. ಎಸ್ಐಆರ್ ಪ್ರಕ್ರಿಯೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರಗತಿಯಲ್ಲಿದ್ದು, ಜುಲೈ 17 ಸಂಜೆಯ ವೇಳೆಗೆ ಗಣತಿ ನಮೂನೆ ವಿತರಣೆ 100% ಪೂರ್ಣಗೊಂಡಿದೆ. ಜೂನ್ 16 ಅನ್ವಯವಾಗುವಂತೆ 10,69,504 ಮತದಾರರಿದ್ದು, ಜುಲೈ 17 ಸಂಜೆಯ ವೇಳೆಗೆ 100% ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೋಮ್ಸ್ಟೇಗಳ ಅಧಿಕೃತ ನೋಂದಣಿ ಪ್ರಕ್ರಿಯೆಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈವರೆಗೂ 500 ಹೆಚ್ಚು ಹೋಮ್ಸ್ಟೇ ಮಾಲೀಕರು ನೋಂದಣಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ರಾಜ್ಯದ ಎಲ್ಲಾ ಹೋಮ್ಸ್ಟೇಗಳ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗಿದ್ದು, ನಿಯಮಾನುಸಾರ ಪ್ರತಿಯೊಬ್ಬ ನಿರ್ವಾಹಕ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಪ್ರವಾಸೋದ್ಯಮ ಇಲಾಖೆ ಆಯುಕ್ತ ವಿ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ಕಂಡುಬರುತ್ತಿರುವ ಸೂಪರ್ ಎಲ್ನಿನೋ ಹವಾಮಾನ ವೈಪರೀತ್ಯದ ಪರಿಣಾಮದಿಂದಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರಿಗೆ ನಿಯಮಿತವಾಗಿ ಶುದ್ದ ಕುಡಿಯುವ ನೀರು ಪೂರೈಸಲು ಜಿಲ್ಲಾ ಆಡಳಿತವು ಬದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಹಾರ, ಕುಡಿಯುವ ನೀರು ಪೂರೈಕೆಗೆ ಕ್ರಮ ಚುರುಕುಗೊಳಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಬೆಂಗಳೂರಿನಲ್ಲಿ ಹೆಚ್ಚು ಹಸಿರು ಆರೋಗ್ಯಕರ ನೆರೆಹೊರೆಗಳನ್ನು ಸೃಷ್ಟಿಸಲು ಸರ್ಕಾರ ಬದ್ಧ, ಸಚಿವ ಕೃಷ್ಣ ಬೈರೇಗೌಡ. ಕನ್ನಡದ ಮಿಥ್ಯ ಹಾಗೂ ತುಳುವಿನ ಇಂಬು ಚಲನಚಿತ್ರಗಳಿಗೆ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೌರವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹರ್ಷ. ಆಗಸ್ಟ್ 7 ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ಜೂನಿಯರ್ ರಾಜ್ಯ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಮತ್ತೊಮ್ಮೆ ಎಲ್ಲರಿಗೂ ವಿವಿಧ ಭಾರತೀಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದು 102.9 FM ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 2:40:30 ಸಮಯ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಇನ್ನೀಗ ನಾವು ಪ್ರಸಾರ ಮಾಡುವ ಕಾರ್ಯಕ್ರಮ ಚಿತ್ರತಾನ. ಚಿತ್ರತಾನ ಅಂತ ಹೇಳಿದಾಗ ಒಂದೇ ಚಿತ್ರದ ಹಾಡುಗಳನ್ನು ನಾವು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ದಿನ ನಾವು ಆರಿಸಿಕೊಂಡಿರುವಂಥ ಸಿನಿಮಾ ಯಾವುದು ಅಂತ ಹೇಳಿದ್ರೆ, ಸುಮಾರು ಈ ಸಿನಿಮಾ ಬಂದು 41 ಆಗಿದೆ. ಸುಮಾರೇನಲ್ಲ, 41 ಹಿಂದೆ ಬಿಡುಗಡೆ ಆದಂಥ ಸಿನಿಮಾ. ಪುಟ್ಟಣ್ಣ ಕಣಗಾಲ ಅವರ ಕೈ ಚಳಕ ಈ ಸಿನಿಮಾದಲ್ಲಿದೆ. ಪುಟ್ಟಣ್ಣ ಕಣಗಾಲ ಅವರ ಟ್ರೇಡ್ ಮಾರ್ಕ್ ಅಂತಲೇ ಹೇಳುವಂಥ ಒಂದು ದುಃಖಾಂತ್ಯವನ್ನು ಹೊಂದಿರುವಂಥ ಕತೆ. ಅದರಲ್ಲೂ ವಿಶೇಷವಾಗಿ ದುಃಖಾಂತ್ಯದ ಕಥೆಯನ್ನು ಮಾಡೋದ್ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಎತ್ತಿದ ಕೈ ಅಲ್ವಾ. ಇದು TR ಸುಬ್ರಾವ್ ಅಂದರೆ ತರಾಸು ಅವರ ಕಾದಂಬರಿಯನ್ನು ಆಧರಿಸಿದ ಸಿನಿಮಾ. ಈ ಸಿನಿಮಾದಲ್ಲಿ ಎಸ್ ಜಯಂತಿಯವರು, ಅಪರ್ಣ, ಅಂಬರೀಷ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಇದು ಪುಟ್ಟಣ್ಣ ಕಣಗಾಲರ ಕೊನೆಯ ಸಿನಿಮಾ. ಅದಾದ ಮೇಲೆ ಈ ಸಿನಿಮಾವನ್ನು ಅವರ KSL ಸ್ವಾಮಿ ರವಿ ಅವರು ನಿರ್ದೇಶನ ಮಾಡಿ ಸಿನಿಮಾವನ್ನು ಮುಗಿಸ್ತಾರೆ. ಸಾಕಷ್ಟು ವಿಭಾಗಗಳಲ್ಲಿ ಪ್ರಶಸ್ತಿಗೆ ಭಾಜನವಾದಂಥ ಸಿನಿಮಾ ಇದು. ಅಸಹಾಯಕ ಹೆಣ್ಣೊಬ್ಬಳು ಅನುಭವಿಸುವಂತಹ ತೊಂದರೆ ಕಿರುಕುಳಗಳ ಹಲವಾರು ಮುಖವನ್ನ ಈ ಸಿನಿಮಾ ತೆಗೆದಿಡ್ತು.

ಇದೇ ಸಂದರ್ಭದಲ್ಲಿ ಅಂದರೆ 1985 ಟೈಮ್ನಲ್ಲಿ ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಅಂಬರೀಷ್ ಅವರು ಇದ್ದರು. ಈ ಸಿನಿಮಾದಲ್ಲಿ ಮಸಣದ ಹೋ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಕೇಳ್ಕೊಳ್ತಾರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ, ಅದಕ್ಕೋಸ್ಕರ ಅಂಬರೀಷ್ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ವಿಭಿನ್ನವಾದಂತಹ ಕಥೆ ಇದರಲ್ಲಿತ್ತು. ಈ ಸಿನಿಮಾ ಮಾಡಬೇಕು ಅಂತ ಪುಟ್ಟಣ್ಣ ಕಣಗಾಲ್ ಅವರು ಯೋಚನೆ ಮಾಡೋದನ್ನು ಹೇಳಿದಾಗ ಬಹಳಷ್ಟು ವಿರೋಧಗಳು ಕೂಡ ಈ ಸಿನಿಮಾಕ್ಕೆ ಬಂತಂತೆ. ಹೊನ್ನಾವರ, ಅಂಕೋಲಾ, ಗುಣವಂತೆ ಮುಂತಾದ ಕಡೆಗಳಲ್ಲಿ ಸಿನಿಮಾ ಶೂಟಿಂಗ್ ನಡೆದಿತ್ತು. ಕೆರೆಮನೆ ಶಂಭು ಹೆಗ್ಡೆಯವರ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದರು. 1985-86 ಸಂದರ್ಭದಲ್ಲಿ ಜಯಂತಿ ಅವರಿಗೆ ಅತ್ಯುತ್ತಮ ನಟಿ, ಅಂಬರೀಷ್ ಅವರಿಗೆ ಕೂಡ ಅತ್ಯುತ್ತಮ ನಟ, ಟಿ ಜಿ ಅಶ್ವಥನಾರಾಯಣ ಅವರಿಗೆ ಅತ್ಯುತ್ತಮ ಸಂಭಾಷಣೆ, ಮಾರುತಿರಾವ್ ಅವರಿಗೆ ಒಳ್ಳೆಯ ಸಿನಿಮಾಟೋಗ್ರಫಿ ಅಂತ ಹೇಳಿ ಸಾಕಷ್ಟು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತು ಈ ಸಿನಿಮಾ. ಹಾಗೆ ವಿಜಯ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಕೂಡ ಇತ್ತು. 5 ಹಾಡುಗಳಿದೆ, ಓ ಗುಣವಂತ, ಕನ್ನಡ ನಾಡಿನ ಕರಾವಳಿ, ಮಸಣದ ಹೂವೆಂದು, ನೀನೇಕೆ ಕೊರಗುವೆ, ಈ ಎಲ್ಲ ಹಾಡುಗಳು ಕೂಡ ಮತ್ತೆ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಹಾಡುಗಳು. ಹಾಡಿರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ವಾಣಿ ಜೈರಾಮ್, ಹಾಗೆ ಪಿ ಜಯಚಂದ್ರನ್ ಅವರು ಕೂಡ ಧ್ವನಿ ನೀಡಿದ್ದಾರೆ. ಪದ್ಮಾವಸಂತಿ ಅವರು ಮಾಡಬೇಕಾಗಿರೋ ಪಾತ್ರವನ್ನು ಈ ಸಿನಿಮಾದಲ್ಲಿ ವಿಜಯಲಕ್ಷ್ಮಿ ಸಿಂಗ್ ಅವರು ಮಾಡಿದರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗೆ ಸಾಕಷ್ಟು ವಿಶೇಷಗಳನ್ನು ಒಳಗೊಂಡಂತಹ ಸಿನಿಮಾ ಮಸಣದ ಹೂವು ಎಂದು ನೀನೇಕೆ ಕೊರಗುವೆ. ಮಸಣದ ಹೂವು ಚಿತ್ರದ ಹಾಡುಗಳನ್ನು ಕೇಳ್ತಾ ಹೋಗೋಣ ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ.

ಮಸಣದ ಹೂವು ಚಿತ್ರದ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಒಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೊನ್ನಾವರ, ಗುಣವಂತೆ ಇವೆಲ್ಲವೂ ನಮ್ಮೂರಿನ ಸನಿಹದಲ್ಲೇ ಇರೋದು. ಉತ್ತರ ಕನ್ನಡ ಜಿಲ್ಲೆ, ವೈವಿಧ್ಯತೆಯ ಜಿಲ್ಲೆ, ಕರುನಾಡಿನ ಹೆಮ್ಮೆ ಅಂತ ಹೇಳಿ ಒಬ್ಬರು ವರ್ಣಿಸಲು ನನಗೆ ಪದಗಳೇ ಸಿಗ್ತಾ ಇಲ್ಲ. ಮಸಣದ ಹೂವು ಭಾರತದ ಒಳ್ಳೆ ಸಿನಿಮಾ ಪುಟ್ಟಣ್ಣ ಕಣಗಾಲ್ ಅವರದ್ದು ಅಂಥೇಳಿ ಒಬ್ಬರು ಸಂದೇಶ ಕಳಿಸಿದರೆ, ಅಬ್ಬ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಎಂಥ ಚಂದದ ಹಾಡುಗಳು, ಮಸಣದ ಹೂವು ಚಿತ್ರದ್ದು ಚಂದದ ಹಾಡುಗಳು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳಿದ್ರೆ, ಹೃದಯ ನಿನಗೆ ಸೋತಿದೆ ಸೋತಿದೆ, ನುಡಿಯೇ ನಾಲಿಗೆ ನಾಚಿದೆ, ಎಂಥ ಸಾಹಿತ್ಯ ಅಲ್ವಾ ಅಂತ ಒಬ್ಬರು ಹೇಳ್ತಾರೆ. ಮತ್ತೊಬ್ರು ಹೇಳ್ತಾ ಇದ್ರೆ, ನಿಜವಾಗ್ಲೂ ಭಾನುವಾರ ಒಂಥರ ಒಳ್ಳೆ ಫಿಲ್ಮ್ ಹಾಡುಗಳ ಹಬ್ಬ ಅಂತಾನೆ ಹೇಳ್ಬೋದು ವಿವಿಧ ಭಾರತಿಯಲ್ಲಿ. ಧನ್ಯವಾದಗಳು, ಕನ್ನಡ ನಾಡಿನ ಕರಾವಳಿ ಕಾಯ್ತಾ ಇದ್ದೀವಿ ಅಂತ ಹೇಳ್ತಿದ್ರೆ, ಆದರೆ ಏನು ಮಾಡೋದು, ಸಮಯ ಇಲ್ಲ. ಆಯಿತು, ಇದಿಷ್ಟು ನಮ್ಮ ಚಿತ್ರತಾನ ಕಾರ್ಯಕ್ರಮ. ಈಗ ಸಮಯ 3 ಗಂಟೆ ಆಗಿಬಿಡ್ತು, ನಾವೀಗ ಹಿಂದಿ ಕಾರ್ಯಕ್ರಮವನ್ನು ಕೇಳೋಕ್ಕೆ ಬಾಂಬೆ ಕಡೆಗೆ ಹೋಗೋಣ. ಆಮೇಲೆ 3 ಗಂಟೆಯಿಂದ 4 ಗಂಟೆವರೆಗೆ ಸಖಿ ಸಹೇಲಿ ಕಾರ್ಯಕ್ರಮ ಇದೆ. ಅದಾದ ನಂತರ ಮತ್ತೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹಿಂದಿ ಕಾರ್ಯಕ್ರಮ ಕೇಳ್ಕೊಂಡು ಬನ್ನಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೇನೆ. 107.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಇಷ್ಟೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಮಸ್ಕಾರ ಎಲ್ಲರಿಗೂ. ಪರಿಮಳ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಲ್ಲಿ ಪರಿಮಳ ಇದೊಂದು ಮುಕ್ತ ಮಾತುಕತೆಯ ವೇದಿಕೆ. ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಾಗಿ ಸಿನಿಮಾಕ್ಕೆ ಸಂಬಂಧಪಟ್ಟ

ಹಾಗೆ ಮಾತಾಡ್ತೇವೆ. ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ ಅಂತ ಹೇಳಿದಾಗ ಸಿನಿಮಾ ಪ್ರಪಂಚ ಕೂಡ ಹಾಗೆ ಬಹಳಷ್ಟು ವ್ಯಾಪ್ತಿಯನ್ನು ಒಳಗೊಂಡಿದೆ. ಇಲ್ಲಿ ನಟ ನಟಿಯರು, ನಿರ್ಮಾಣ ನಿರ್ದೇಶನ, ಡಾನ್ಸು, ಮ್ಯೂಸಿಕ್ಕು, ಡೈಲಾಗು, ಗಾಯಕರು, ಜೊತೆಗೆ ಒಂದಷ್ಟು ಸಹಾಯಕರು, ಕಥೆ, ಹೀಗೆ ಒಂದೊಂದು ವಿಚಾರಗಳನ್ನು ಕೂಡ ಗಂಟೆಗಟ್ಟಲೆ ಮಾತಾಡ್ತಾ ಹೋಗಬಹುದು. ಮತ್ತು ಒಂದೊಂದು ಸಿನಿಮಾದ ಬಗ್ಗೆ ಕೂಡ, ಅದರ ಕಥೆ, ನಟ ನಟಿಯರು ಅಂಥೇಳಿ ಸಿನಿಮಾ ಬಗ್ಗೆ ಕೂಡ ಒಂದಷ್ಟು ಗಂಟೆಗಟ್ಟಲೆ ನಾವು ಮಾತಾಡ್ತಾ ಹೋಗಬಹುದು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ವಿವಿಧ ಭಾರತಿಯಲ್ಲಿ ಈ ಹಿಂದೆ ಕೂಡ ಅಂಥ ಒಂದಷ್ಟು ಪ್ರಯತ್ನಗಳು ಆಗಿದೆ, ಅದು ಬೇರೆ ವಿಷಯ. ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ನಾವು ಒಂದು ಹಳೆಯ ಸಿನಿಮಾದ ಸುತ್ತ ಮಾತು, ಹಾಗೆ ಹೊಸ ಹಾಡುಗಳ ಗತ್ತು ಗಮ್ಮತ್ತು ಅಂತ ಇಟ್ಕೊಳ್ಳೋಣ. ಇದು ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ. ಹೌದು, ಪರಿಮಳ ಇದೊಂದು ಮುಕ್ತ ಮಾತುಕತೆಯ ವೇದಿಕೆ. ಸಿನಿಮಾ ವಿಚಾರಗಳನ್ನು ಈಗಾಗಲೇ ನೀವು ಗಮನಿಸಿರ್ಬೋದು, ಸಾಕಷ್ಟು ಸಿನಿಮಾಗಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ವಿಚಾರಗಳನ್ನು ನಾವು ಇಲ್ಲಿ ಮಾತಾಡ್ತಾ ಹೋಗ್ತೇವೆ. ಹಳೆಯ ಸಿನಿಮಾ ಸುತ್ತ ಮಾತು, ಹೊಸ ಹಾಡುಗಳ ಗತ್ತು ಗಮ್ಮತ್ತು ಇಂದಿನ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಯಾವ ಸಿನಿಮಾದ ಬಗ್ಗೆ ನಾವು ಮಾತಾಡ್ತೇವಲ್ಲ, ಆ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನಾದರೂ ಆ ಸಿನಿಮಾವನ್ನು ನೋಡಿದರೆ, ಆ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂಥ ಸೀನ್ ಯಾವುದು, ಡೈಲಾಗ್ ಯಾವುದು, ಅಥವಾ ಆ ದಿನಗಳಲ್ಲಿ, ಅಂದರೆ ಸುಮಾರು ಇದು ಒಂದು 50-51 ವರ್ಷಗಳ ಹಿಂದಿನ ಸಿನಿಮಾ, ಹಾಗಾಗಿ ಈ ಒಂದು ಸಿನಿಮಾವನ್ನು ನೋಡಿದರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಇವಾಗ ಏನು ಅನಿಸುತ್ತೆ? ಯಾಕಂದರೆ ಈಗಿನ ಹಾಗೆ ಆಗೆಲ್ಲ ಮೊಬೈಲ್ ಇರಲಿಲ್ಲ, ನೆಟ್ ಪ್ಯಾಕ್ ಇರಲಿಲ್ಲ, ಟಿ ವಿ ಇರಲಿಲ್ಲ, ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಂತೆಲ್ಲ ಹೇಳಿ ಈ ಸಾಮಾಜಿಕ ಜಾಲತಾಣಗಳು ಯಾವುದು ಕೂಡ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಹಾಡುಗಳನ್ನು ಕೇಳಬೇಕು ಅಂದರೆ ರೇಡಿಯೋವನ್ನೇ ಕೇಳಬೇಕಾಗಿತ್ತು. ಸಿನಿಮಾ ಸುದ್ದಿ ಪತ್ರಿಕೆಯಿಂದ ತಿಳಿತಾ ಇತ್ತು, ರೇಡಿಯೋದಿಂದ ಗೊತ್ತಾಗ್ತಾ ಇತ್ತು, ಅಥವಾ ಥಿಯೇಟ್ರಿಗೆ ಹೋಗಬೇಕಾಗಿತ್ತು, ಟೆಂಟ್ಗೆ ಹೋಗಬೇಕಿತ್ತು, ಅಥವಾ ಸಿನಿಮಾ ನೋಡಿದವರು ಬಾಯಿಂದ ಬಾಯಿಗೆ ಪ್ರಚಾರವನ್ನು ಮಾಡ್ತಾ ಇದ್ದರು. ಹೀಗಿರಬೇಕಾದ್ರೆ ನಿಮ್ಮಲ್ಲಿ ಯಾರಾದರೂ ಯಾವತ್ತಾದರೂ ಹೀಗೆ ಒಂದು 57 ವರ್ಷಗಳ ಹಿಂದಿನ ಸಿನಿಮಾವನ್ನು ನೋಡಿದವರು, ಈ ಸಿನಿಮಾವನ್ನು ನಾನು ನೋಡಿದ್ದೆ ಆಗ ಹೀಗಿತ್ತು ಹಾಗಿತ್ತು ಅಂತೇನಾದರೂ ನಿಮಗೆ ಅನಿಸಿದ್ರೆ ನಾವು ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋದಾಗ ನೀವು ಕೂಡ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬಹುದು. 9483091209. ಎಸ್, ಇವತ್ತಿನ ಪರಿಮಳ ಕಾರ್ಯಕ್ರಮದಲ್ಲಿ ಹಳೆ ಸಿನಿಮಾ ಸುತ್ತ ಮಾತು, ಹೊಸ ಹಾಡುಗಳ ಗತ್ತು ಗಮ್ಮತ್ತು ಕೇಳ್ತಾರೆ ವಿವಿಧ ಭಾರತಿ, ನಿತ್ಯದ ಸಂಗಾತಿ.

ಗಾಳಿಪಟ ಚಿತ್ರದ ಹಾಡನ್ನು ಕೇಳಿದ್ರಿ. ಸೋನು ನಿಗಮ್ ಅವರು ಹಾಡಿದ್ದು, ಜಯಂತ್ ಕಾಕಿಣಿಯವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. 4:09:30 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿದ್ದೇವೆ. ಪರಿಮಳ ಕಾರ್ಯಕ್ರಮದಲ್ಲಿ ಹಳೆ ಸಿನಿಮಾ ಸುತ್ತ ಮಾತು, ಹೊಸ ಹಾಡುಗಳ ಗತ್ತು ಗಮ್ಮತ್ತು ಇವತ್ತಿನ ಪರಿಮಳದ ವಿಶೇಷ. ಅಂದರೆ ಸುಮಾರು 57 ವರ್ಷಗಳ ಹಿಂದೆ ಬಂದಂಥ ಸಿನಿಮಾದ ಬಗ್ಗೆ ಒಂದಷ್ಟು ಮಾತಾಡ್ತಾ ಚಂದದ ಹಾಡುಗಳ ಜೊತೆಗೆ ನಮ್ಮ ಈ ಜರ್ನಿ ಸಾಗುತ್ತೆ. ಹಳ್ಳಿಯ ಸಾಮಾನ್ಯ ಮುಗ್ಧನೊಬ್ಬ ನಗರಕ್ಕೆ ಬಂದು ಮೇಯರ್ ಆಗುವ ಕಥೆ. 1969ರಲ್ಲಿ ಬಂದಂಥ ಸಿನಿಮಾ ಇದು. ಎರಡು ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮ್ಮಣ್ಣ ಅವರು. ಸಾಮಾನ್ಯ ಹಳ್ಳಿಯ ವ್ಯಕ್ತಿ, ಹಾಗೆಯೇ ನಗರದ ಮೇಯರ್ ಆಗಿ ತುಂಬ ವಿಶೇಷತೆಗಳನ್ನು ಒಳಗೊಂಡಂಥ ಸಿನಿಮಾ. ಜನ ಕೂಡ ತುಂಬಾ ಇಷ್ಟಪಟ್ಟರು. ಸಾಕಷ್ಟು ವಿಶೇಷತೆಗಳು ಅಂತ ಹೇಳಿದ್ರೆ, ಈ ಸಿನಿಮಾದಿಂದಾನೇ ಸಿದ್ದಲಿಂಗಯ್ಯ ಅವರು ನಿರ್ದೇಶಕರಾಗ್ತಾರೆ. ಅದರ ಜೊತೆಗೆ ನಟನಾಗಿದ್ದಂಥವರು, ನಿರ್ದೇಶಕರಾಗಿದ್ದಂಥ ದ್ವಾರಕೀಶ್ ಅವರು ಮೇಯರ್ ಮುತ್ತಣ್ಣ ಸಿನಿಮಾದ ಮೂಲಕ ನಿರ್ಮಾಪಕರಾಗಿ ಕೂಡ ಒಂದು ಬಡ್ತಿ ಪಡ್ಕೊಂಡ್ರು ಅಂತಲೇ ಹೇಳಬಹುದು. ಇದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿಯಾಗಿ ಭಾರತಿ ಅವರು, ಅಂದರೆ ಆ ಕಾಲಕ್ಕೇ ಕನ್ನಡ ಚಿತ್ರರಂಗದ ಜನಪ್ರಿಯ ಜೋಡಿ ಅಂತ ಹೆಸರಾಗಿರ್ತಾರೆ. ಹೀಗೆ ಅಂದರೆ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಂಥ ಮೇಯರ್ ಮುತ್ತಣ್ಣ ಒಟ್ಟಾರೆ ಕನ್ನಡಿಗರ ಹೃದಯವನ್ನು ಆ ಕಾಲಕ್ಕೆ ಬಡಿದೆಬ್ಬಿಸಿತ್ತು. ಒಂಥರ ವಿಶೇಷವಾದಂಥ ಸನ್ನಿವೇಶದಲ್ಲಿ ಬಂದಂಥ ಸಿನಿಮಾ. 1969ರಲ್ಲಿ ಬಂದಂಥ ಸಿನಿಮಾ ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಅಂತಲೇ ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಪ್ರಮುಖ ಸಾಮಾಜಿಕ ಸಿನಿಮಾ ಕೂಡ ಹೌದು. ಖ್ಯಾತ ನಿರ್ದೇಶಕರಾದ ಸಿದ್ದಲಿಂಗಯ್ಯ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂಥ ಫಿಲ್ಮ್, ಮತ್ತು ದ್ವಾರಕೀಶ್ ಅವರು ಸ್ವತಂತ್ರವಾಗಿ ನಿರ್ಮಿಸಿದ ಮೊದಲ ಸಿನಿಮಾ. ಎಲ್ಲಕ್ಕಿಂತ ಹೆಚ್ಚಾಗಿ ಆ ಕಾಲಕ್ಕೆ ಬಿಡುಗಡೆ ಆಗೋದಕ್ಕೂ ಮೊದಲೇ ಈ ಸಿನಿಮಾ ಮಾರಾಟ ಆಯದಂಥ ಕನ್ನಡ ಸಿನಿಮಾ ಅನ್ನುವಂಥ ಹೆಗ್ಗಳಿಕೆಗೆ ಕೂಡ ಪಾತ್ರವಾಗಿತ್ತು. ಹೌದು, ನೀವು ಕೂಡ ಏನಾದರೂ ಈ ಒಂದು ಸಿನಿಮಾವನ್ನು ಆವತ್ತು ನೋಡಿದರೆ, ಅಥವಾ ಅದಾದಮೇಲೂ ಕೂಡ ನೀವೇನಾದರೂ ಥಿಯೇಟ್ರ್ಗಳಲ್ಲಿ ನೋಡಿದರೆ, ಈ ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂಥ ದೃಶ್ಯ ಯಾವುದು, ಅಥವಾ ಡೈಲಾಗ್ ಯಾವುದು, ಆ ದಿನಗಳು ಹೇಗಿತ್ತು, ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ. ಆಗಲೇ ಹೇಳಿದ್ನಲ್ಲ, ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದೇ ಇರುವಂಥ ಕಾಲದಲ್ಲಿ ರೇಡಿಯೋಗಳಿಂದ, ಪತ್ರಿಕೆಗಳಿಂದ ಅಥವಾ ಥಿಯೇಟ್ರಿಗೆ ಹೋಗಿ ಜನರು ಬಾಯಿಂದ ಬಾಯಿಗೆ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇತ್ತು. ಹಾಗಾಗಿ 57 ವರ್ಷದ ಹಿಂದಿನ ಆ ಜನಜೀವನ ಹೇಗಿತ್ತು, ಆ ಬದುಕು ಹೇಗಿತ್ತು,

ಹಳೆಯ ಸಿನಿಮಾಗಳಿಂದ ನಾವೇನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಅನ್ನುವಂಥ ವಿಚಾರಗಳು ನಿಮಗೆ ಗೊತ್ತಾದರೆ ನೀವು ನಮಗೆ ಮೆಸೇಜ್ ಮಾಡಬಹುದು. ಗೊತ್ತಲ್ವಾ ನಮ್ಮ ಸಂಖ್ಯೆ 9483091029. ಅಮೃತ ಅಪಾರ್ಟ್ಮೆಂಟ್ಸ್ ಚಿತ್ರದ ಹಾಡಿದು ವಾಣಿ ಹರಿಕೃಷ್ಣ, ಅಜಯ್ ವಾರಿಯರ್ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಎಸ್ ಟಿ ಅರವಿಂದ ಸಂಗೀತ ಸಂಯೋಜನೆ.

ಬಡವ ರ್ಯಾಸ್ಕಲ್ ಚಿತ್ರದ ಹಾಡನ್ನು ನೀವು ಕೇಳಿದ್ರಿ. ಡಾಲಿ ಧನಂಜಯ ಅವರು ಬರೆದಂಥ ಗೀತೆ, ವಾಸುಕಿ ವೈಭವ್ ಅವರು ಸಂಗೀತವನ್ನು ನೀಡಿದರು, ವಿಜಯಪ್ರಕಾಶ್ ಅವರು ಹಾಡಿಗೆ ದನಿಯಾಗಿದ್ದರು. ಪರಿಮಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಪರಿಮಳ ಕಾರ್ಯಕ್ರಮದಲ್ಲಿ ಒಂದು ಹಳೆಯ ಸಿನಿಮಾ ಅಂದರೆ ಕನ್ನಡ ಚಿತ್ರರಂಗದ ಒಂದು ಸಾಮಾಜಿಕ ಚಿತ್ರ, ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿರುವಂತಹ ಸಿನಿಮಾ ಮೇಯರ್ ಮುತ್ತಣ್ಣ ಸಿನಿಮಾದ ಬಗ್ಗೆ ಮಾತು, ಹೊಸ ಹಾಡುಗಳ ಗತ್ತು ಗಮ್ಮತ್ತು ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಶೇಷ. ಪರಿಮಳ ಕಾರ್ಯಕ್ರಮದಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾದ ಒಂದಷ್ಟು ವಿಶೇಷತೆಗಳನ್ನು ನಾವು ಗಮನಿಸಿದ್ವಿ. ಸಿದ್ದಲಿಂಗಯ್ಯ ಅವರ ಮೊದಲ ನಿರ್ದೇಶನ, ದ್ವಾರಕೀಶ್ ಅವರ ನಿರ್ಮಾಣ, ಸಿನಿಮಾ ಬಿಡುಗಡೆಗೂ ಮೊದಲೇ ಇದು ಮಾರಾಟವಾಗಿತ್ತು ಅನ್ನುವಂಥ ವಿಷಯ, ಮತ್ತು ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಅವರು ಮುಖ್ಯವಾಗಿ ಪಾತ್ರವರ್ಗದಲ್ಲಿದ್ದರು. ಇದರ ಜೊತೆಗೆ ಇನ್ನಷ್ಟು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಶೂಟಿಂಗ್ ಮಾಡಿದ್ದು ಅಂದರೆ ಚಿತ್ರೀಕರಣ ಮಾಡಿದ್ದು ಬರೀ 21 ದಿನ ಅಂತೆ. ಅಂದರೆ ಕೇವಲ 21 ದಿನದಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾ ಪೂರ್ತಿಯಾಗಿ ಮುಕ್ತಾಯ ಆಗಿತ್ತಂತೆ. ಇದು ನಿಜವಾಗ್ಲೂ ಅವತ್ತಿನ ಕಾಲಕ್ಕೆ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಒಂದು ಅದ್ಭುತ ಹಿಟ್ ಸಿನಿಮಾ ಆಗಿ ಹೊರಹೊಮ್ಮಿತು ಅಂತ ಕೂಡ ಚಿತ್ರತಂಡದವರು ಹೇಳ್ತಾರೆ. ಇದರ ಜೊತೆಗೆ ಶೂಟಿಂಗ್ ಸಮಯದಲ್ಲಿ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೂಡ ನಡೀತು ಅಂತ ಹೇಳಿ ದಾಖಲಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಸಾಕಷ್ಟು ಹಾಡುಗಳಿದೆ, ದೃಶ್ಯಗಳಿದೆ, ತಮಾಷೆ, ಹೀಗೆ ಎಲ್ಲ ರೀತಿಯ ಒಂದು ಸನ್ನಿವೇಶಗಳಿರಬೇಕಾದ್ರೆ ಮಳೆ ನಡುವೆ ಕೂಡ ಶೂಟಿಂಗ್ ಮಾಡ್ತಾ ಇದ್ರಂತೆ. ಸಿನಿಮಾದಲ್ಲಿ ಇರುವಂತಹ ಎಲ್ಲ ಹಾಡುಗಳು ಕೂಡ ಹಿಟ್, ಸೂಪರ್ ಹಿಟ್ ಆಗಿದೆ. ಅದರಲ್ಲಿ ಒಂದು ಹಾಡಿದೆ, ನೀವು ಕೇಳಿದ್ದೀರಾ ನೋಡಿದ್ದೀರಾ, ಅಯ್ಯಯ್ಯಯ್ಯೋ ಹಳ್ಳಿ ಮುಖ ಅನ್ನುವಂಥ ಹಾಡು. ಇದನ್ನು ಒಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶೂಟಿಂಗ್ ಮಾಡ್ತಾ ಇರಬೇಕಾದ್ರೆ ತುಂಬ ಜೋರಾಗಿ ಮಳೆ ಬರ್ತಾ ಇತ್ತಂತೆ. ಹೀಗೆ ಮಳೆ ಬರ್ತಾ ಇರಬೇಕಾದ್ರೇ ಶೂಟಿಂಗ್ ಮಾಡ್ತಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ, ಸಾಕಷ್ಟು ಜನ ನಟ ನಟಿಯರು. ಮಳೆ ಬರ್ತಾ ಇದ್ರು ಕೂಡ ಯಾಕೆ ಶೂಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದೇ ಟೈಮ್ಗೆ ಅಲ್ಲಿ ಶ್ರೀಕೃಷ್ಣ ದೇವರಾಯ ಸಿನಿಮಾದ ಶೂಟಿಂಗ್ ಕೂಡ ಬೇರೆ ರಾಜ್ಯದಲ್ಲಿ, ರಾಜಸ್ಥಾನದ ಜೈಪುರಕ್ಕಾಗಿ ಅವ್ರು ಹೋಗಬೇಕಾಗಿರುತ್ತೆ. ಹಾಗಾಗಿ ಶೂಟಿಂಗನ್ನು ಹೇಗಾದರೂ ಸರಿ ಮಾಡಿ ಮುಗಿಸ್ಕೊಟ್ಬಿಟ್ಟೆ ಹೋಗಬೇಕು ಅಂತ ಹೇಳಿ ಅವರೆಲ್ಲರೂ ಅಲ್ಲಿ ಆ ಒಂದು ಯಾವುದು ನಮ್ಮ ಹಾಡಿದೆಯಲ್ಲ ಅಯ್ಯಯ್ಯೋ ಹಳ್ಳಿ ಮುಖ ಅನ್ನುವಂಥ ಹಾಡು, ಆ ಹಾಡನ್ನು ಶೂಟಿಂಗ್ ಮಾಡಿಕೊಟ್ಬಿಟ್ಟು

ಮತ್ತು ಶ್ರೀಕೃಷ್ಣ ದೇವರಾಯ ಸಿನಿಮಾಕ್ಕಾಗಿ ಬೇರೆ ಕಡೆಗೆ ಹೋದರು ಅಂತ ಕೂಡ ಹೇಳ್ತಾರೆ. ಹೀಗೆ ಅಂದರೆ ಅದಕ್ಕೆ ಹೇಳಿದು 57 ವರ್ಷಗಳ ಹಿಂದಿನ ಬದುಕು ಹೇಗಿತ್ತು, ಜನಜೀವನ ಹೇಗಿತ್ತು, ನಟ ನಟಿಯರ ನಿಷ್ಠೆ, ಪ್ರಾಮಾಣಿಕತೆ ಇದೆಲ್ಲವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಳೋಕ್ಕೆ ಇಂತಹ ಒಂದಷ್ಟು ಹಳೆಯ ವಿಚಾರಗಳ ಹಿಂದೆ ಹೋದಾಗ ಬಹಳಷ್ಟು ಸಂಗತಿಗಳು ನಮಗೆ ತಿಳಿಯುತ್ತವೆ. ಅವುಗಳಲ್ಲಿ ಒಂದಷ್ಟನ್ನು ನಾವು ಅಳವಡಿಸ್ಕೊಳ್ಳಬೇಕಾಗತ್ತೆ.

ಮೇಯರ್ ಮುತ್ತಣ್ಣ, ಸಿನಿಮಾಗೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಹಂಚ್ಕೊಳ್ಳಿ ಅಂತ ಹೇಳೋದಕ್ಕೆ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ, ಅದೇ ವಿಷಯವನ್ನೇ ಹೇಳಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ದ್ವಾರಕೀಶ್ ಅವರು ಹಸಿವೆ ತಡೆಯಲಾಗದೆ ಅಣ್ಣ ಅವರ ಜಡೆಯನ್ನು ಕಟ್ ಮಾಡುವ ದೃಶ್ಯ ತುಂಬಾ ಇಷ್ಟ ಆಗುತ್ತೆ ಅಂತ. ಮತ್ತು ಸಿದ್ದು ಶಿವಮೊಗ್ಗ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಚನ್ನಪ್ಪ ಜೆ ಪಿ ನಗರದಿಂದ, ಬಾಲ್ಯದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡಿದ ನೆನಪು, ಹಳ್ಳಿಯಾದರೆ ಏನು ಶಿವ ಈ ಹಾಡು ಪದೇ ಪದೇ ಪದೇ ನೆನಪಾಗುತ್ತೆ ಅಂತ ಹೇಳಿದ್ರೆ, ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಹೇಳ್ತಾ ಇದ್ದಾರೆ, ಚಿಕ್ಕವನಾಗಿದ್ದಾಗ ತಂದೆ ತಾಯಿ ಅಕ್ಕ ಅಣ್ಣನ ಜೊತೆಗೆ ಸಿನಿಮಾ ನೋಡಿದ್ದು ಅಷ್ಟೊಂದು ಅರ್ಥ ಆಗಿರಲಿಲ್ಲ ಆಗ, ಆದರೆ ಇತ್ತೀಚೆಗೆ ಟಿ ವಿಯಲ್ಲಿ ಸಿನಿಮಾ ನೋಡಿದೆ, ಅಲ್ಲಿಂದ ಅರ್ಥ ಆಯಿತು ಒಬ್ಬ ಮುಗ್ಧ ಮನುಷ್ಯ ಪಟ್ಟಣದಲ್ಲಿ ಹೇಗೆ ಕಷ್ಟಪಡ್ತಾನೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಸಿವಾದಾಗ ಅವ್ರು ಪರದಾಡ್ತಾ ಇರ್ತಾರೆ, ಆಗ ದ್ವಾರಕೀಶ್ ಅವರು ಅವರ ಜುಟ್ಟನ್ನು ಕತ್ತರಿಸಿ ಕಾಸು ತಂದುಕೊಡ್ತೀನಿ ಊಟ ಮಾಡುವಂತೆ ಅಂತ ಹೇಳಿ ರೇಗಿಸುವಂಥ ದೃಶ್ಯ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಹಾಗೆ ವಾಗೀಶ್ ಕೊಟ್ಟೂರು, ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ದ್ವಾರಕೀಶ್ ಅವರು ಅಣ್ಣ ಅವರ ಜುಟ್ಟನ್ನು ಕತ್ತರಿಸುವ ಸೀನ್ ಸೂಪರ್. ಹಾಗೆ ಭಾರತೀಯವರು ನಮ್ಮ ದೇಶದಲ್ಲಿ ಬಡತನದ ಚಿತ್ರ ಬರೆದಾಗ ಅಣ್ಣವರು ನಮ್ಮ ದೇಶದ ಸಮೃದ್ಧಿಯಾಗಿರುವಂಥ ಶಿಲ್ಪಕಲೆಯನ್ನು ಚಿತ್ರಿಸಿ ಹೊರದೇಶಕ್ಕೆ ಕಳಿಸಿ ನಮ್ಮಲ್ಲಿರುವಂಥ ಕಲೆಯನ್ನು ತೋರಿಸಿ ಅಂತ ಹೇಳ್ತಾರಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೌದು, ಪರಿಮಳ ಕಾರ್ಯಕ್ರಮದಲ್ಲಿ ಮೇಯರ್ ಮುತ್ತಣ್ಣ ಚಿತ್ರಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದಷ್ಟು ವಿಚಾರಗಳ ಜೊತೆಗೆ ನಿಮ್ಮ ಸಂದೇಶಗಳು ಕೂಡ ಹರಿದು ಬರಲಿ. ಮೇಯರ್ ಮುತ್ತಣ್ಣ ಸಿನಿಮಾ ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗಿದ್ಯಾವುದು, ಅಥವಾ ನೀವೇನಾದರೂ ಆ ಸಿನಿಮಾ ರಿಲೀಸ್ ಆದಂಥ ಕಾಲಕ್ಕೆ ನೋಡಿದರೆ ಆವಾಗಿನ ಅನುಭವಗಳು ಹೇಗಿತ್ತು, ಇದ್ರ ಬಗ್ಗೆನೂ ಕೂಡ ನೀವು ಹೇಳಿ. ಹಾಗೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಚಂದದ ಹಾಡುಗಳ ಜೊತೆಗೆ ಮೇಯರ್ ಮುತ್ತಣ್ಣ ಸಿನಿಮಾದ ಸುತ್ತ ನಮ್ಮ

ಪೈಲ್ವಾನ್ ಚಿತ್ರದ ಹಾಡು ಕೇಳಿದ್ರಿ. ನರೇಶ್ ಅಯ್ಯರ್, ಶ್ರುತಿ ಶಶಿಧರನ್ ಅವರು ಹಾಡಿದ್ದು, ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ ಇದ್ದಂತಹ ಗೀತೆ ಇದಾಗಿತ್ತು.

4:32 ಸಮಯವಾಗಿದೆ. ಮೇಯರ್ ಮುತ್ತಣ್ಣ ಸಿನಿಮಾದಲ್ಲಿ ನಾವೆಲ್ಲ ನೋಡಿರುವ ಹಾಗೆ ಸಿನಿಮಾದಲ್ಲಿ ಅಣ್ಣವರು ಹಳ್ಳಿಯಿಂದ ಬರ್ತಾರೆ, ಹಳ್ಳಿಯಿಂದ ನಗರಕ್ಕೆ ಬಂದಾಗ ಹಸಿವಾಗಿರುತ್ತೆ, ಹಸಿವಾಗಿದೆಯಲ್ಲ ಅಂತ ಹೇಳಿ ಹೋಟೆಲ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡ್ತಾರೆ. ಆದರೆ ಇವ್ರ ಹತ್ರ ಕೊಡೋದಕ್ಕೆ ದುಡ್ಡು ಇರೋದಿಲ್ಲ. ಹೋಟೆಲ್ ಓನರ್ ಅವರು ಓನರ್ ಬಂದು ಹೇಳ್ತಾರೆ ರಾಜ್ಕುಮಾರ್ ಅವರನ್ನು, ಅಣ್ಣವರನ್ನು, ನೀನು ಹಿಟ್ ರುಬ್ಬೋ ಕೆಲಸ ಮಾಡು ಅಂತ ಹೇಳಿ ಹಿಟ್ ರುಬ್ಬೋ ಕೆಲಸಕ್ಕೆ ಹಚ್ತಾರೆ. ಇದು ತೆರೆಯಲ್ಲಿ ಅಂದರೆ ಸಿನಿಮಾದಲ್ಲಿ ಕಾಣುವಂಥ ಒಂದು ದೃಶ್ಯ. ಆದರೆ ಈ ಒಂದು ಸೀನ್ ಅಂದರೆ ಈ ದೃಶ್ಯವನ್ನು ಶೂಟಿಂಗ್ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ಕಥೆನೇ ಇದೆ. ಈ ಕಥೆ ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು. ಹೌದು, ಹೋಟೆಲ್ಗೆ ಹೋಗ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ. ಊಟ ಮಾಡಿದಾಗ ಅವ್ರ ಹತ್ರ ಕೊಡೋದಕ್ಕೆ ದುಡ್ಡಿರಲ್ಲ. ಓನರ್ ಬಂದ್ಬಿಟ್ಟು ಹಿಟ್ ರುಬ್ಬು ಅಂತೇಳಿ ಹಿಟ್ ರುಬ್ಬು ಅಂತ ಕೆಲಸಕ್ಕೆ ಹಚ್ತಾರೆ. ಆದರೆ ಈ ಒಂದು ಸೀನ್ ಏನಿದೆಯಲ್ಲ, ಈ ದೃಶ್ಯ ತುಂಬ ಚೆನ್ನಾಗಿ ಬರಬೇಕು, ರಿಯಲ್ ಆಗಿ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಪಾತ್ರಕ್ಕೆ ತಕ್ಕ ಹಾಗೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಎಷ್ಟು ಕಷ್ಟ ಆದರೂ ಸರಿ ಅವರು ಬಿಡ್ತಾ ಇರಲಿಲ್ಲ ಅನ್ನುವಂಥ ಒಂದು ವಿಷಯವನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಹೋಟೆಲ್ ಸೀನ್ ಇದ್ದಂಥ ಸಂದರ್ಭದಲ್ಲಿ ಹೋಟೆಲಲ್ಲಿ ಊಟ ಮಾಡಿ ದುಡ್ಡಿಲ್ಲ ಅಂತೇಳಿ ಹಿಟ್ ರುಬ್ಬೇಕು, ಅದಕ್ಕೋಸ್ಕರ ಆ ಒಂದು ಸೀನನ್ನು ಮಾಡಲಿಕ್ಕೆ ಅಂಥೇಳಿ ಸಾಕಷ್ಟು ಒಳ್ಳೆಯ ಬಟ್ಟೆಗಳನ್ನು ತಗೊಂಡು ಬಂದಿರ್ತಾರೆ ಸಿನಿಮಾ ಡೈರೆಕ್ಟ್ರು. ಆದರೆ ರಾಜ್ಕುಮಾರ್ ಏನು ಮಾಡ್ತಾರೆ, ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ನನಗೆ ಬೇಡ ಅಂತ ಹೇಳಿಬಿಟ್ಟು ಅಲ್ಲೇ ನಿಜವಾಗ್ಲೂ ಹೋಟೆಲಲ್ಲಿ ಹಿಟ್ ರುಬ್ತಾ ಇದ್ದವ್ರ ಹತ್ರ ಹೋಗಿಬಿಟ್ಟು ಕೇಳ್ತಾರೆ, ನೋಡು ನನಗೆ ನಿನ್ನ ಬಟ್ಟೆಗಳನ್ನು ಕೊಡು, ನಾನು ಹಾಕ್ಕೊಂಡು ಅದನ್ನು ಶೂಟಿಂಗ್ ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೆ ಹಿಟ್ ರುಬ್ತಾ ಇದ್ದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವರು ಒಪ್ಕೊಳ್ಳೋದೇ ಇಲ್ಲ, ಇಲ್ಲ ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ರಾಜ್ಕುಮಾರ್ ಅವರು ಬಿಡೋದಿಲ್ಲ, ಇಲ್ಲ ನನಗೆ ಬೇಕು ನೀನು ಕೊಡು ದಯವಿಟ್ಟು ಅಂತ ಹೇಳಿ ಅವ್ರು ಯಾವ ಥರ ಹಿಟ್ ರುಬ್ತಾ ಇರ್ತಾರೆ ಅನ್ನೋದನ್ನೆಲ್ಲ ನೋಡಿಕೊಂಡು ಅವ್ರ ಬಟ್ಟೆಗಳನ್ನೇ ಹಾಕ್ಕೊಂಡು ಇವರು ಶೂಟಿಂಗ್ನಲ್ಲಿ ಭಾಗವಹಿಸಿ ಆ ಸೀನನ್ನು ಮುಗಿಸ್ತಾರೆ. ಹಾಗಾಗಿ ಈ ಅಂದರೆ ಪಾತ್ರಕ್ಕೆ ಒಂದು ನಿಜವಾದ ಒಂದು ನೈಜತೆಯನ್ನು ರಿಯಾಲಿಟಿಯನ್ನು ತಂದುಕೊಡ್ಬೇಕು ಅನ್ನೋದಕ್ಕೋಸ್ಕರ ಕೆಲವೊಂದು ಸಲ ಡಾಕ್ಟರ್ ರಾಜ್ಕುಮಾರ್ ಅವರು ಈ ರೀತಿ ಅದೆಷ್ಟೋ ಸನ್ನಿವೇಶಗಳಲ್ಲಿ ನಡ್ಕೊಳ್ತಾ ಇದ್ರು ಅನ್ನೋದನ್ನು ಅವರ ಸಂಬಂಧಿಯಾಗಿರುವಂತಹ ಚಿನ್ನೇಗೌಡರು ಒಂದು ಕಡೆ ಸಂದರ್ಶನದಲ್ಲಿ ಹೇಳ್ಕೊಡ್ತಾರೆ. ಹಾಗೆಯೇ ಅಂದರೆ ಕೆಲವು ಯಾಕೆ ನಾವು ಮತ್ತೆ ಮತ್ತೆ ಹಳೆಯದ್ರ ಹಿಂದೆ ಹೋಗಬೇಕು ಅಂದರೆ ಇಂಥ ಅದೆಷ್ಟೋ ವಿಚಾರಗಳು ನಮಗೆ ಸಿಗ್ತಾ ಹೋಗುತ್ತೆ. ಇಂಥ ಅದೆಷ್ಟು ಅಪರೂಪದ ವಿಶೇಷದ ಮಾಹಿತಿಗಳ ಜೊತೆಗೆ ಇವತ್ತಿನ ಪರಿಮಳ ಕಾರ್ಯಕ್ರಮ ಸಾಗುತ್ತೆ. ನೀವು ಕೂಡ ನಿಮಗೇನಾದರೂ ಇಂಥ ಅಥವಾ ಬೇರೆ ಬೇರೆ ವಿಷಯಗಳು ಗೊತ್ತಾದರೆ ಖಂಡಿತ ನಮ್ಮ ಜೊತೆಗೆ ನೀವು ಹಂಚಿಕೊಳ್ಬಹುದು.

4:41 ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿ ಹೊಸ ಹಾಡುಗಳ ಜೊತೆಗೆ ಹಳೆಯ ಸಿನಿಮಾ ಮಾತುಗಳನ್ನ ಕೇಳ್ತಾ ಇದ್ದೇವೆ. ಭಜರಂಗಿ 2 ಚಿತ್ರದ ಹಾಡು ಕೇಳಿ ಬಂತು, ನೀ ಸಿಗುವವರೆಗೂ ಅಂತ ಸಿದ್ದ ಶ್ರೀರಾಮ್ ಅವರು ಹಾಡಿದ ಗೀತೆ, ಕೆ ಕಲ್ಯಾಣ್ ಅವರು ಬರೆದಿದ್ರು, ಅರ್ಜುನ್ ಜನ್ಯ ಅವರ ಸಂಗೀತ ಇತ್ತು, ಅದರ ಜೊತೆಗೆ ಗ್ರೂಫಿ ಈಗ ತಾನೇ ಕೇಳಿದ್ರಲ್ಲ ಒಳ್ಳೆ ಘಳಿಗೆ ಅಂತ ವಿಜೇತಾ ಕೃಷ್ಣ ಮತ್ತೆ ರಕ್ಷಾ ಅವರು ಹಾಡಿದ್ದು, ಚೇತನ್ ಕುಮಾರ್ ಅವರ ಸಾಹಿತ್ಯ, ವಿಜೇತಾ ಕೃಷ್ಣ ಅವರ ಸಂಗೀತ ಸಂಯೋಜನೆ ಇತ್ತು. ಇನ್ನು ಮೇಯರ್ ಮುತ್ತಣ್ಣ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಮಳೆ ಬರ್ತಾ ಇದ್ದಾಗಲೇ ಶೂಟಿಂಗ್ನಲ್ಲಿ ಭಾಗವಹಿಸಿ ಶೂಟಿಂಗನ್ನು ಮುಗಿಸ್ಕೊಡ್ತಾರೆ. ಅದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತಿಗೂ ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತಾನೆ, ಅದರಲ್ಲೂ ವಿಶೇಷವಾಗಿ ನಿರ್ಮಾಪಕರು ನಿರ್ದೇಶಕರು ಜೊತೆಗೆ ಕೆಲಸ ಮಾಡುವಂಥ ಸಾಕಷ್ಟು ಕಲಾವಿದರಿಗೆ ಕೂಡ ತೊಂದರೆ ಆಗಬಾರ್ದು ಅನ್ನುವ ಅವರ ಕಾಳಜಿ ಮತ್ತೆ ಮತ್ತೆ ಮೇಲಿಂದ ಮೇಲೆ ವ್ಯಕ್ತವಾಗ್ತಾನೆ ಇತ್ತು. ಮದ್ರಾಸ್ನಲ್ಲಿ ಮೇಯರ್ ಮುತ್ತಣ್ಣ ಸಿನಿಮಾ ಶೂಟಿಂಗ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅವರ ಸಹೋದರಿ ನಿಧನರಾದಂಥ ಸುದ್ದಿ ಕೂಡ ಅವ್ರಿಗೆ ಬರುತ್ತೆ. ತಕ್ಷಣಕ್ಕೆ ಬೆಂಗಳೂರಿಗೆ ಹೊರಡ್ತಾರೆ, ಬೆಂಗಳೂರಿಗೆ ಬರ್ತಾರೆ, ಆಮೇಲೆ ಎಲ್ಲ ಅಂತ್ಯಕ್ರಿಯೆಯ ಕೆಲಸಗಳನ್ನು ಮುಗಿಸಿ ಅದೇ ದಿನ ವಾಪಸ್ ಬರ್ತಾರಂತೆ. ಅಂದರೆ ಶೂಟಿಂಗಿಗೆ ಬರ್ತಾರೆ, ದ್ವಾರಕೀಶ್ ಅವರು ಮತ್ತು ಸಿದ್ದಲಿಂಗಯ್ಯ ಅವರೆಲ್ಲರೂ ಕೂಡ ಪರವಾಗಿಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ಬಿಡುವು ಮಾಡಿಕೊಂಡು ಏನೇನು ಕೆಲಸ ಇದೆಯೋ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಎಷ್ಟು ಮನವಿ ಮಾಡಿದರೂ ಕೂಡ ಅಣ್ಣವ್ರು ಮಾತ್ರ ಇಲ್ಲ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ನೆಕ್ಸ್ಟ್ ಡೇನೇ

ಅವರು ಬೆಂಗಳೂರಿನಲ್ಲಿ ಕೆಂಪೇಗೌಡ ಸ್ಟ್ಯಾಚು ಮುಂದೆ ಇರುವಂತಹ ಹಾಡಿಗೋಸ್ಕರ ಅವರು ಶೂಟಿಂಗಿಗೆ ರೆಡಿ ಆಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಜ್ವರ ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳದೆ ಶೂಟಿಂಗಿಗೆ ಬಂದು ತಮಗೆ ಒಪ್ಪಿಸಿದ್ದಂತಹ ಕೆಲಸದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವುದು ಕೂಡ ಮೇಯರ್ ಮುತ್ತಣ್ಣ ಸಿನಿಮಾದ ಒಂದು ವಿಶೇಷತೆ ಅಂತಲೇ ಹೇಳಿ

0: ಹಾಡನ್ನ ಬರೆದವರು ಚಿವುದೇ ಶಂಕರ್, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಪಿಬಿ ಶ್ರೀನಿವಾಸ್ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯನ್ನ ಈ ಹಾಡಿನಲ್ಲಿ ಕೇಳಿದ್ರಿ. 4:46 ಸಮಯ ಆಗಿದೆ. ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮದಲ್ಲಿ ಹಳೆಯ ಸಿನಿಮಾ ಸುತ್ತ ಮಾತು, ಹೊಸ ಹಾಡುಗಳ ಗತ್ತು ಗಮ್ಮತ್ತು ಅಂತ ನಾವೊಂದು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಾ. ದ್ವಾರಕೇಶ್ ಅವರು ಹೋಟೆಲ್ಗೆ ಹೋಗಿ ಫ್ರೂಟ್ ಸಲಾಡ್ ತಿಂದು ಜೇಬಿನಿಂದ ಜಿರಳೆಯನ್ನು ಹಾಕಿ ಬಿಲ್ ಕೊಡದೆ ಹೋಟೆಲ್ ಅವ್ರ ಹತ್ರನೇ ಹಣ ತಗೊಂಡು ಹೋಗೋ ಸನ್ನಿವೇಶ ಚೆನ್ನಾಗಿದೆ ಅಂತ ಹೇಳ್ತಾರೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ. ಮತ್ತು ಯಾರು ಗೊತ್ತಾ, ಇವರು ಗುಡ್ ಈವ್ನಿಂಗ್ ಎಸ್ ಐ ಕಂಬಳಿ ಅಂಥೇಳಿ ಹುಬ್ಳಿಯಿಂದ ಸಂದೇಶ ಕಳಿಸ್ಕೊಟ್ಟು ಹೇಳ್ತಾ ಇದ್ರೆ, 1970 ನಾವು ನೋಡಿದ ಸಿನಿಮಾ ಗದಗ್ನಲ್ಲಿ ನೋಡಿದ್ದು ಇದನ್ನು, ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಕೂಡ ಬಂತು ಈ ಸಿನಿಮಾ. ಅವಾಗೆಲ್ಲ ಬರೀ 50 ಪೈಸೆ ಟಿಕೆಟ್ ಇರ್ತಾ ಇತ್ತು ಈ ಸಿನಿಮಾ ನೋಡೋದಕ್ಕೆ. ನಾವಂತೂ ರಾಜ್ಕುಮಾರ್ ಅವರ ಫಿಲ್ಮನ್ನು ಯಾವತ್ತಿಗೂ ಕೂಡ ಮಿಸ್ ಮಾಡ್ತಾನೆ ಇರಲಿಲ್ಲ ಅಂತ ಎಸ್ ಐ ಕಂಬಳಿಯವರು ಹುಬ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತೊಬ್ಬರು ಹೇಳ್ತಾ ಇದ್ರೆ ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಮೇಯರ್ ಮುತ್ತಣ್ಣ ಸಿನಿಮಾದ ಬಗ್ಗೆ ಹೇಳೋದಾದರೆ ಸ್ವಾಗತ್ ಭವನ್ ಹೋಟೆಲ್ಗೆ ಹೋಗಿ ಧರ್ಮಛತ್ರ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಆಮೇಲೆ ದುಡ್ಡಿಲ್ಲ ಅಂತೇಳಿ ಹಿಟ್ರುಬ್ಬಕ್ಕೆ ಹೇಳ್ತಾರೆ. ಮತ್ತು ಈ ಕಡೆಯಿಂದ ದ್ವಾರಕೀಶ್ ಅವರು ಹೊಟ್ಟೆ ತುಂಬ ತಿಂಡಿ ತಿಂದು ಹಣ ಇಲ್ಲದೆ ಇದ್ದಾಗ ಟೀನಲ್ಲಿ ಜಿರಳೆ ಹಾಕ್ತಾರೆ, ಈ ಎಲ್ಲ ಸನ್ನಿವೇಶಗಳು ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ನೆನಪಾಗುತ್ತೆ ಅಂತ ಇವರು ಹೇಳಿದ್ರೆ, ಜಗದಾಂಬಿಕಾ ಹಂಸವೇಣಿ ಅವ್ರು ಹೇಳ್ತಾ ಇದ್ರೆ ಕಾರ್ಯಕ್ರಮ ನಮ್ಗೆ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳಿ. ಹಾಗೆಯೇ ಇದು 1970 ಸಂದರ್ಭದಲ್ಲಿ ದೇಶ ಆಗ್ತಾನೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿತ್ತು. ಒಂದು ರೀತಿಯ ಅಭಿವೃದ್ಧಿಯ ಕೆಲಸಗಳು ಕೂಡ ನಡೀತಾ ಇತ್ತು. ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ರೈಲು, ಬಸ್ಸು, ಹೀಗೆ ಬೇರೆ ಬೇರೆ ಕೆಲಸಗಳು ನಡೀತಾ ಇತ್ತು. ಹೆಚ್ಚಾಗಿ ಸಿಟಿಯಲ್ಲಿ ಇವೆಲ್ಲ ಕೆಲಸಗಳು ನಡೀತಾ ಇತ್ತು. ಹಳ್ಳಿಗಳ ಕಡೆ ಅಷ್ಟೊಂದು ಮೂಲಭೂತ ಸೌಲಭ್ಯಗಳು ಇರಲಿಲ್ಲ, ಸ್ವಲ್ಪ ಕಷ್ಟದಲ್ಲೇ ಇತ್ತು ಪರಿಸ್ಥಿತಿ. ಹೀಗಿರಬೇಕಾದ್ರೆ ಎಷ್ಟೋ ಜನ ಹಳ್ಳಿಯಿಂದ ಬದುಕು ಕಟ್ಕೊಳ್ಬೇಕು ಅಂತ ನಗರಗಳ ಕಡೆಗೆ ಬರೋದಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನಗರ ಪ್ರದೇಶದಲ್ಲಿರುವಂಥ ಜನ ಹಳ್ಳಿಯವ್ರನ್ನ ಒಂದು ರೀತಿ ಬೇರೆ ಥರದಲ್ಲೇ ನೋಡ್ತಾ ಇದ್ರು. ಆದರೆ 1969 ಬಂದಂಥ ಮೇಯರ್ ಮುತ್ತಣ್ಣ ಸಿನಿಮಾದಿಂದಾಗಿ ಒಂದಷ್ಟು ಜನರ ಮನೋಭಾವ ಬದಲಾಗ್ತಾ ಹೋಯಿತು. ಹಳ್ಳಿಯಿಂದ ವಲಸೆ ಬಂದವರು ನಗರದಲ್ಲಿ ನಿಂತು ಅನಕ್ಷರಾದರೂ ಕೂಡ ನೈತಿಕತೆಯಿಂದ ಬದುಕಿ ಎಲ್ರಿಗೂ ಕೂಡ ಮಾದರಿಯಾಗುವಂಥದ್ದು. ಅಂದರೆ ಹಳ್ಳಿ ಜನ ಮುಗ್ಧರಾಗಿರಬಹುದು, ಅಲ್ಲೂ ಕೂಡ ಒಬ್ಬ ನಾಯಕ ಇದ್ದಾನೆ, ಕಷ್ಟಪಟ್ಟು ದುಡಿಯುವ ಅಂಥ ಗುಣ ಅವರಲ್ಲಿದೆ ಅನ್ನುವ ಒಂದು ವಿಚಾರವನ್ನು ಜನರ ಮೇಲೆ ತುಂಬ ಪ್ರಭಾವ ಬೀರಿ ತೋರಿಸಿದಂಥ ಸಿನಿಮಾ ಮೇಯರ್ ಮುತ್ತಣ್ಣ ಅಂತ. ಜೊತೆಗೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸಿನಿಮಾವನ್ನು ನೋಡಿದಂಥ ಬಹಳಷ್ಟು ಯುವ ಜನರು ಪ್ರಭಾವಗೊಂಡು ರಾಜಕೀಯ ಕ್ಷೇತ್ರಕ್ಕೆ ಬರ್ತಾರೆ. ಮತ್ತು ಜನಪ್ರತಿನಿಧಿಗಳು ಕೂಡ ತಮ್ಮ ಕ್ಷೇತ್ರಗಳಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದನ್ನು ಗಮನಿಸಿ ಕೆಲಸ ಮಾಡಲಿಕ್ಕೆ ಕೂಡ ಮುಂದಾಗ್ತಾರೆ ಎನ್ನುವಂಥ ವಿಷಯ ಕೂಡ ಬರುತ್ತೆ. ಅಂದರೆ ಏನು ಮೂಲ ಕಥೆ ಇದೆ, ಹಳ್ಳಿಯ ಮುಗ್ಧ ವ್ಯಕ್ತಿಯೊಬ್ಬ ತಾನು ಮಾಡದೇ ಇರುವಂಥ ತಪ್ಪಿಗೆ ಬೆಂಗಳೂರಿಗೆ ಬರುವಂಥದ್ದು, ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಕಷ್ಟಪಡೋದು, ಅದಾದಮೇಲೆ ನೆಲೆ ನಿಂತು ಜನರ ಪ್ರತಿನಿಧಿಯಾಗೋದು, ಕಾರ್ಪೊರೇಟರ್ ಆಗೋದು, ಅದಾದಮೇಲೆ ಮೇಯರ್ ಆಗಿ ಒಂದು ನಗರದ ನಾಯಕನಾಗಿ ನಗರಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡಿಕೊಡುವಂಥ ಒಂದು ಸ್ಥಾನಕ್ಕೆ ಬಂದು ನಿಲ್ಲುತ್ತಾನೆ, ನಿಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿರೂಪಿಸಿದಂತಹ ಸಿನಿಮಾ ಮೇಯರ್ ಮುತ್ತಣ್ಣ. ಇಲ್ಲಿ ಎಲ್ಲವೂ ಕೂಡ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು. ಅದು ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ನಟಿಸಿದಂಥವರು, ಆ ವಿಷಯವನ್ನು ತಗೊಂಡು ಹೋದಂಥ ರೀತಿ, ಆವಾಗಿನ ಕಾಲಕ್ಕೆ ಬೇಕಾದಂಥ ಒಂದು ಪ್ರಭಾವವನ್ನು ಇನ್ಫ್ಲೂಯೆನ್ಸನ್ನು ಕೂಡ ಮಾಡ್ತು ಈ ಸಿನಿಮಾ ಅಂತಲೇ ಜನ ವಿಶ್ಲೇಷಣೆಯನ್ನು ಮಾಡ್ತಾರೆ.
1: ದೇಶಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದುದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನ ಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
2: ಹಿಂದು ರಾಷ್ಟ್ರ ರಥೋತ್ಸವ, ಬನ್ನಿ ರಥವನೆಳೆಯುವ
1: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಅಣ್ಣತಮ್ಮ ಚಿತ್ರದ ಹಾಡು ನೀವು ಕೇಳಿದ್ದು. ಐಶಾ ಸುಚಿ ಮತ್ತೆ ಪ್ರಸನ್ನ ಅವರು ಜೊತೆಯಾಗಿ ಹಾಡಿದ್ರು. ಸುನಿಲ್ ಹರದರಾಜು ಹರದೂರು ಅವರು ಬರೆದಂತಹ ಗೀತೆ. ಪ್ರಸನ್ನ ಅವರೇ ಈ ಹಾಡಿಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ರು. ಎನ್ ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರೋಡ್ನಿಂದ ಹೇಳ್ತಾ ಇದ್ರೆ, ಹೌದು ಆ ಹೋಟೆಲ್ ಸಜ್ಜನರಾವ್ ಸರ್ಕಲ್ನ ಹತ್ರ ಇತ್ತು, ಇವಾಗ ಆ ಹೋಟೆಲ್ ಇಲ್ಲ ಅಂತ ಹೇಳಿದ್ರೆ, ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಹೇಳ್ತಾ ಇದ್ರೆ, ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದಾಗ ಮೈಸೂರು ಬ್ಯಾಂಕ್ ಕಟ್ಟಡವನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಂಥ ದೃಶ್ಯ ಮೇಯರ್ ಮುತ್ತಣ್ಣ ಚಿತ್ರದ್ದು ಅಥವಾ ದೂರದ ಬೆಟ್ಟ ಸಿನಿಮಾದ್ದು ಗೊತ್ತಿಲ್ಲ. ಬೆಂಗಳೂರಿಗೆ ಬಂದಾಗ ನಾನಂತೂ ಬೆಂಗಳೂರಿಗೆ ಬಂದಾಗ ಮಲ್ಲೇಶ್ವರಂಲ್ಲಿ ಸಾಕಷ್ಟು ಶಾಪಿಂಗ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರೆ, ಹೀಗೆ ಸಿನಿಮಾ ಮೇಯರ್ ಮುತ್ತಣ್ಣ ಸಿನಿಮಾಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಷಯಗಳನ್ನು ನೀವು ಕೂಡ ಹಂಚಿಕೊಂಡಿದ್ರಿ. 1969ರಲ್ಲಿ ತೆರೆ ಕಂಡ ಮೇಯರ್ ಮುತ್ತಣ್ಣ ಸಿನಿಮಾದಿಂದಾಗಿ ರಾಜ್ಕುಮಾರ್ ಅವರ ಅಭಿಮಾನಿಗಳು ರಾಜಕೀಯಕ್ಕೆ ಬರ್ತಾರೆ, ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತುಕೊಂಡು ಕೆಲಸವನ್ನು ಮಾಡ್ತಾರೆ. ರಾಜ್ಕುಮಾರ್ ಅವರು ಭಾರತೀಯರಿಗೆ ಭಾರತೀಯತೆಯ ಪಾಠವನ್ನು ಮಾಡುವಂಥದ್ದು. ಇದರಿಂದ ಸ್ಫೂರ್ತಿಯಾಗಿ ಎಷ್ಟೋ ಚಿತ್ರ ಕಲಾವಿದರು ಭಾರತದ ಸಂಸ್ಕೃತಿ ಕಲೆ ಪರಂಪರೆಯನ್ನು ಪ್ರಚಾರ ಮಾಡುವಂತಹ ಚಿತ್ರಕಲೆಗೆ ಕೂಡ ಮುಂದಾಗಿದ್ರು ಅಂತ ಹೇಳಿ ಸಿನಿಮಾಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅಲ್ಲಲ್ಲಿ ಸಾಕಷ್ಟು ದಾಖಲೆಗಳನ್ನು ನೀಡ್ತಾರೆ. ಇದಿಷ್ಟು ಇವತ್ತಿನ ಪರಿಮಳ ಕಾರ್ಯಕ್ರಮದ ವಿಚಾರ ವಿಸ್ಮಯ. ಹಳೆ ಸಿನಿಮಾ ಸುತ್ತ ಮಾತು, ಹೊಸ ಹಾಡುಗಳ ಗತ್ತು ಕಮ್ಮತ್ತು, ಇದು ಇಂದಿನ ಪರಿಮಳ ಕಾರ್ಯಕ್ರಮದ ವಿಶೇಷ. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೀವು ಕೇಳ್ತೇನೆ ಇರಿ, ವಿವಿಧ ಭಾರತಿ ಜೊತೆಯಾಗಿರಿ. ಮತ್ತೊಮ್ಮೆ ಭೇಟಿಯಾಗೋಣ. ಇಷ್ಟು ಹೊತ್ತು ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಈ ಟೂರ್ನಿಯಲ್ಲಿ ಭಾರತಕ್ಕೆ ಸಂದ ಮೊದಲ ಕಿರೀಟ ಇದಾಗಿದ್ದು ಭಾರತೀಯ ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ಇದೊಂದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ಸಂಸತ್ತಿನ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುವ ಜೊತೆಗೆ ಪ್ರಮುಖ ವಿಷಯಗಳ ಕುರಿತು ಉತ್ಪಾದಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೋರಿದ್ದಾರೆ. ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಇಂದು ನಡೆಸಿದ ವಿಡಿಯೋ ಸಂವಾದದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಕೈಗೊಂಡ ಕಾಮಗಾರಿಗಳ ಸಮಗ್ರ ವಿವರಗಳನ್ನು ಪಡೆದರು. ಏರೋಸ್ಪೇಸ್ ವಲಯದ ಸಾಮರ್ಥ್ಯ ಬೆಳೆಯುತ್ತಿರುವ ಈ ಸಮಯದಲ್ಲಿ ಭಾರತ ನಾಗರಿಕ ವಿಮಾನಯಾನ ವಲಯದ ಮೇಡ್ ಇನ್ ಇಂಡಿಯಾ ಯುಗದತ್ತ ಸಾಗುತ್ತಿದೆ ಎಂದು ಕೇಂದ್ರ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಲಡಾಖ್ನ ಪುಘ ಕಣಿವೆಯಲ್ಲಿ ಭಾರತ ತನ್ನ ಮೊದಲ ಜಿಯೋ ಥರ್ಮಲ್ ಬಾವಿಗಳನ್ನು ಕಾರ್ಯಾರಂಭಗೊಳಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಮೂಲಕ ದೇಶದ ಮೊದಲ 1 ಮೆಗಾವ್ಯಾಟ್ ಸಾಮರ್ಥ್ಯದ ಭೂಶಾಖ ವಿದ್ಯುತ್ ಸ್ಥಾವರ ಯೋಜನೆಗೆ ದಾರಿ ಸುಗಮವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಇಂದು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಇಂಗ್ಲೆಂಡ್ ಇತ್ತೀಚಿನ ವರದಿ ಬಂದಾಗ 19.1 ಓವರ್ಗಳಲ್ಲಿ ಯಾವುದೇ ವಿಕೆಟ್ ನಷ್ಟ ಇಲ್ಲದೆ 123 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭ ಸಂಜೆ. ಇನ್ನೀಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆಯ ನಂತರ 5:05 ಸೇಫ್ ಡ್ರೈವ್ನ ಮೊದಲ ಭಾಗದಲ್ಲಿ ಕೇಳಿ ಓಲ್ಡ್ ಇಸ್ ಗೋಲ್ಡ್ ಹಾಳೆಯ ಸುಮಧುರ ಚಿತ್ರಗೀತೆಗಳು ನಿಮಗಾಗಿ. 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಈ ಸಂಜೆ 6:02 ಸೇಫ್ ಡ್ರೈವ್ನ ಎರಡನೇ ಭಾಗದಲ್ಲಿ ಗಾನ ಭಜನ ಪ್ರಸಾರವಾಗಲಿದೆ. ಇಂದಿನ ಗಾನ ಭಜನ ಕಾರ್ಯಕ್ರಮದ ವಿಶೇಷ ವಿಕ್ರಮ್ 1 ಯಶಸ್ವಿ ಉಡಾವಣೆ. ಈ ಕುರಿತಂತಹ ಕಿರು ಮಾಹಿತಿ ನಿಮಗಾಗಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಆಲಿಸುವಿರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. 8:02 ಬೆಳ್ಳಿ ಬದುಕು, ಎಸ್ ಜಾನಕಿ ಅವರನ್ನ ಕುರಿತಂತಹ ಬೆಳ್ಳಿ ಬದುಕು ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ಮಾಣ ಚಂದು ಅವರದ್ದು. 9:15 ಹಿಂದಿಯಲ್ಲಿ ಚಿತ್ರಗೀತೆಗಳನ್ನ ಕೇಳುವಿರಿ. 10:02 ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಇನ್ನು ನಾಳಿನ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:02 ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳುವಿರಿ. 6:05 ನಾದೋಪಾಸನಿ ಭಕ್ತಿ ಗೀತೆಗಳ ಸಮರ್ಪಣೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ, ಆನಂತರ ಭಾವಗೀತೆಗಳನ್ನ ಆಲಿಸುವಿರಿ. 8:02 ಚಿತ್ರಗೀತೆಗಳನ್ನ ಕೇಳಬಹುದು. ನಾಳೆ ಬೆಳಿಗ್ಗೆ 9:00 ದಿನ ವಿಶೇಷವನ್ನ ಆಲಿಸುವಿರಿ. 10:02 ಓಲ್ಡ್ ಇಸ್ ಗೋಲ್ಡ್ ಹಾಳೆಯ ಸುಮಧುರ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹೊಸ ಚಿತ್ರಗೀತೆಗಳು. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. ಕೇಳುಗರು ಕರೆ ಮಾಡಿ ತಮ್ಮಿಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. 1:20 ಇಮೇಲ್ ಆಧಾರಿತ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. 2:15 ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರತಾನ, ಒಂದೇ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ. 3:00 ಹಿಂದಿಯಲ್ಲಿ ಸಖಿ ಸಹೇಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:00-4:30 ಪಿತಾರ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 4:30 ಪರಿಮಳ ಮುಕ್ತ ಮಾತುಕತೆಯ ವಿಶೇಷ ಕಾರ್ಯಕ್ರಮ. 5:02 ಎಂದಿನಂತೆ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳುವಿರಿ. 5:05 ಓಲ್ಡ್ ಇಸ್ ಗೋಲ್ಡ್ ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳುವಂತಹ ಸಮಯ. 5:40 ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 6:02 ಗಾನ ಭಜನ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಆಲಿಸುವಿರಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್ ಅವರದ್ದು. 8:02 ಭಾವಚಿತ್ರಾರ ಭಾವಗೀತೆಗಳನ್ನ ಕೇಳುವಂತಹ ಸಮಯ. 9:15 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 10:02 ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಇದುವರೆಗೂ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆಯನ್ನ ಕೇಳಿದ್ದೀರಿ. ಇದು ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ.
0: ಮತ್ತೊಮ್ಮೆ ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಭಾನುವಾರದ ಶುಭ ಸಂಜೆ.
3: ದೀತಿ ತೈ ದೀತಿ ತೈ ದೀತಿ ತೈ ದೀತಿ ತೈ ತೈ ತರಗಿಡ್ತಾವ್ ತರಗಿಡ್ತಾವ್ ತರಗಿಡ್ತಾವ್.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: 5:25 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಅವರ

90.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಆದ್ಮೇಲೆ ನಿಮ್ಗೇನಾದ್ರೂ ಒಂದು 4 ದಿನ ಸಮಯ ಇದೆ ಅಂತ ಹೇಳಿದ್ರೆ, ನಿಧಾನವಾಗಿ ಒಂದೊಳ್ಳೆ ಪ್ರವಾಸವನ್ನ ಮಾಡಬೇಕು ಅನ್ನುವಂಥ ಇಷ್ಟ ಇದ್ರೆ, ನಮ್ಮ ಭಾರತದ ಅತಿ ಉದ್ದದ ರೈಲು ಪ್ರಯಾಣವನ್ನ ನಿಮ್ಮ ಬಕೆಟ್ ಲಿಸ್ಟ್ಗೆ ಸೇರಿಸ್ಕೊಳ್ಬಹುದು. ಯಾವ್ದಪ್ಪ ಅದು ಅಂತ ಹೇಳಿದ್ರೆ, ಈ ಈಶಾನ್ಯ ಭಾರತದ ಅಸ್ಸಾಂನ ದಿಬ್ರುಗಢ ಇದೆ, ಅಲ್ಲಿಂದ ದೇಶದ ನಮ್ಮ ದಕ್ಷಿಣ ತುದಿ ಇದೆಯಲ್ಲ ತಮಿಳುನಾಡಿನ ಕನ್ಯಾಕುಮಾರಿವರೆಗೂ ಸಂಚಾರ ಮಾಡುವಂತಹ ರೈಲು ಮಾರ್ಗ ಇದು. ದಿಬ್ರುಗಢ ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ಅಂತ ಇದರ ಹೆಸರು. ಸರಿಸುಮಾರು 4,000 ಕಿಲೋಮೀಟರ್ ದೂರವನ್ನ ಹೋಗುತ್ತೆ ಇದು. ನಮ್ಮ ಭಾರತದ ಅತಿ ಉದ್ದದ ರೈಲು ಪ್ರಯಾಣ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಪ್ರಾರಂಭ ಆಗಿದ್ದು 2011-12 ರೈಲ್ವೆ ಬಜೆಟ್ ಅಲ್ಲಿ ಸ್ವಾಮಿ ವಿವೇಕಾನಂದ ಅವರ 150ನೇ ಜಯಂತಿ ಅಂಗವಾಗಿ ಇದನ್ನ ಪರಿಚಯ ಮಾಡಲಾಯಿತು. ಈ ರೈಲು ಎಲ್ಲೆಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ, ತಮಿಳ್ನಾಡು, ಈ ರಾಜ್ಯಗಳ ಮೂಲಕ ಸಂಚಾರ ಮಾಡುತ್ತೆ. ಈ ರೈಲಿನಲ್ಲಿ ಹೋದ್ರೆ ಇಡೀ ಭಾರತವನ್ನ ಸುತ್ತಿದಂತ ಅನುಭವ ಆಗುತ್ತಂತೆ. ಒಂದು ಸುತ್ತು ಟ್ರಾಫಿಕ್ ಜಾಮ್ ನಲ್ಲಿ ಬರ್ತಾ ಇದ್ರೆ ಬೆಂಗಳೂರೆಲ್ಲ ಸುತ್ತಾಕ ಆಗುತ್ತಲ್ಲ, ಅದೇ ರೀತಿ ಇಡೀ ಭಾರತವನ್ನ ಸುತ್ತಬೇಕು ನಿಧಾನಗತಿನಲ್ಲಿ ಅಂತ ಹೇಳಿದ್ರೆ, ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಹಾಕೊಳ್ಬೇಕಾಗಿರೋದೇನಪ್ಪ, ದಿಬ್ರುಗಢ ಕನ್ಯಾಕುಮಾರಿ ವಿವೇಕ್ ಎಕ್ಸ್ಪ್ರೆಸ್ ರೈಲು ಸಂಚಾರವನ್ನ.

ಇದುವರೆಗೂ ಹಂಸಲೇಖ ಅವರು ಬರೆದು ರಾಗ ಸಂಯೋಜನೆ ಮಾಡಿದ ಶ್ರೀರಾಮಚಂದ್ರ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಈ ಹಾಡನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಕೆಂಪು ಗುಲಾಬಿ ಚಿತ್ರದ ಗೀತೆ ಕೆಜೆ ಜೇಸುದಾಸ್ ಅವರ ಕಂಠಸಿರಿಯಲ್ಲಿ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

0: ಕಾರ್ಯಕ್ರಮ ನ್ಯಾಯವಾಣಿ
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಮ್ಮ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಮತ್ತಷ್ಟು ಮಗದಷ್ಟು ಸುಂದರ ಚಿತ್ರಗೀತೆಗಳು ನಿಮಗಾಗಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

90.9 ಎಫ್ಎಂ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್. ಆದ್ಮೇಲೆ ನಮ್ಮ ಭಾರತದಲ್ಲಿ ಬಹುತೇಕ ದೊಡ್ಡ ನದಿಗಳು ಈ ಗಂಗಾ, ಕೃಷ್ಣಾ, ಕಾವೇರಿ ಇವೆಲ್ಲವೂ ಸಹ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಆದರೆ ಈ ನರ್ಮದಾ ಮತ್ತು ತಪತಿ ನದಿಗಳಿದೆಯಲ್ಲ, ಇವು ಮಾತ್ರ ಭಿನ್ನ. ಇವು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಭೂಮಿ ಒಳಗಡೆ ಇರುವಂಥ ಭೌಗೋಳಿಕ ರಚನೆ. ಲಕ್ಷಾಂತರ ವರ್ಷಗಳ ಹಿಂದೆ ನಮ್ಮ ಭೂಮಿಯ ಪದರದಲ್ಲಿ ಆದಂಥ ಬದಲಾವಣೆಗಳಿಂದಾಗಿ ಈ ರಿಫ್ಟ್ ವ್ಯಾಲಿಗಳ ಮೂಲಕ ಈ ನದಿಗಳು ಹರಿಯುತ್ತಂತೆ. ಇನ್ನು ಇವು ವಿಶಾಲವಾದ ಬಯಲು ಪ್ರದೇಶಗಳ ಬದಲು ಕಡಿದಾದ ಕಣಿವೆಗಳು ಮತ್ತು ಬಂಡೆಗಳ ಮಧ್ಯೆ ಹರಿಯುತ್ತೆ. ಹಾಗಾಗಿ ನರ್ಮದೆಯ ಮಾರ್ಬಲ್ ರಾಕ್ಸ್ ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಅಂತ ಹೇಳ್ತಾರೆ. ನರ್ಮದಾ ನದಿ ಅತ್ಯಂತ ಪವಿತ್ರವಾದ ನದಿಯಾಗಿ ಭಾರತದ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ಇನ್ನು ತಪತಿ ನದಿ ಗುಜರಾತ್ ಮತ್ತು ಮಹಾರಾಷ್ಟ್ರದ ವ್ಯಾಪಾರ ಮತ್ತು ಕೃಷಿಗೆ ಐತಿಹಾಸಿಕ ಬೆನ್ನೆಲುಬಾಗಿದೆ. ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುವಂತಹ ನದಿ ಯಾವುದು ಅಂತ ಹೇಳಿದ್ರೆ ಈ ನರ್ಮದಾ ಮತ್ತು ತಪತಿ.

ಪಾಲಿಸ್ ಕಾಲ್ ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಪೊಲೀಸನ ಹೆಂಡತಿ ಚಿತ್ರದಿಂದ. ಹಾಡಿದ್ದಾರೆ ಮನು ಹಾಗೂ ರಾಧಿಕಾ. ರಚನೆ ಆರ್ ಎನ್ ಜೈ ಗೋಪಾಲ್, ಸಂಗೀತ ಸಂಯೋಜನೆ ಎಂ ರಂಗರಾವ್ ಅವರದ್ದು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷ ಸಭೆ ನಡೆಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘ್ವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಎನ್ಸಿಪಿಐ ಪಾಲ್ಗೊಳ್ಳುವಿಕೆ ವಿರೋಧಿಸಿ ವಿಪಕ್ಷಗಳು ಸಾಂಕೇತಿಕವಾಗಿ ಸಭೆಯಿಂದ ಹೊರನಡೆದವು. ರಾಜ್ಯದಲ್ಲಿ ಗಂಭೀರ ಬರ ಆವರಿಸಿದ್ದು ಕೇಂದ್ರ ಅಧ್ಯಯನ ತಂಡ ರವಾನಿಸುವಂತೆ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಈಗಾಗಲೇ ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸಲಾಗುವುದು ಎಂದು ಸಂಸದ ಜಿ ಕುಮಾರನಾಯಕ ರಾಯಚೂರಿನಲ್ಲಿಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ನಿನೋ ಪರಿಣಾಮದಿಂದ ಮುಂಗಾರು ಕೊರತೆಯಾಗಿದೆ. ಇದರಿಂದಾಗಿ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಯ ಬಿತ್ತನೆಗೆ ಕುಂಠಿತವಾಗಿದ್ದು ಪರಿಸ್ಥಿತಿ ನಿಭಾಯಿಸಲು ಜಿಲ್ಲೆಯಲ್ಲಿ ಹವಾಮಾನ ಪರಿಸ್ಥಿತಿ ಕುರಿತು ಮಾಹಿತಿ ನೀಡುವ ವಾರದ ಎಲ್ಲಾ ದಿನಗಳು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಎಪಿಇಡಿಎ ಬೆಂಬಲದೊಂದಿಗೆ ಪ್ರೀಮಿಯಂ ಅರೆಕಾ ಚೆರ್ರಿ ಮತ್ತು ಸೆಂಟ್ರೋಜಾ ಪ್ಲಮ್ನ ಮೊದಲ ಸಾಗಣೆ ಸಿಂಗಾಪುರಕ್ಕೆ ಹೊರಟಿದೆ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಯೆಮೆನ್ ಕರಾವಳಿಯಲ್ಲಿ ಶಂಕಿತ ಸೋಮಾಲಿ ಕಡಲ್ಗಳ್ಳರು ಟಾಂಜೇನಿಯಾ ಧ್ವಜ ಹೊತ್ತ ಟ್ಯಾಂಕರ್ ಅನ್ನು ಅಪಹರಿಸಿ ಸೋಮಾಲಿಯಾದ ಈಶಾನ್ಯ ಬ್ಯಾರಿ ಪ್ರದೇಶದ ಕರಾವಳಿ ತೀರಕ್ಕೆ ಕೊಂಡೊಯ್ದಿದ್ದಾರೆ. ಶುಕ್ರವಾರ ಯೆಮೆನ್ನ ಮುಕಲ್ಲಾದಿಂದ ಹೊರಟ ನಂತರ ಈ ಹಡಗನ್ನು 7 ಶಸ್ತ್ರಸಜ್ಜಿತ ಸೋಮಾಲಿ ಕಡಲ್ಗಳ್ಳರು ಅಪಹರಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಹಡಗಿನಲ್ಲಿ ಎಷ್ಟು ಸಿಬ್ಬಂದಿ ಮತ್ತು ಜನರಿದ್ದರು ಅಥವಾ ಯಾರಿಗಾದರೂ ತೊಂದರೆ ಆಗಿದೆಯೇ ಎಂಬ ಬಗ್ಗೆ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿರುವ ಇಂಗ್ಲೆಂಡ್ ತಂಡ ಇತ್ತೀಚಿನ ವರದಿ ಬಂದಾಗ 32 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 202 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆರು ಗಂಟೆ ಆರು ನಿಮಿಷ ಹತ್ತು ಸೆಕೆಂಡ್ಗಳಾಗಿದೆ. ಇನ್ನೀಗ ಸೇಫ್ ಡ್ರೈವ್ನ ಎರಡನೇ ಭಾಗ ಗಾನ ಭಜನ. ಭಾನುವಾರದ ವಿಶೇಷ ಗಾನ ಭಜನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಿಮ್ಮೊಟ್ಟಿಗೆ ನಾನು ನಿಮ್ಮ ಪ್ರೀತಿಯ ಗೆಳತಿ ರೂಪ. ಆತ್ಮೀಯರೇ, ಇಂದಿನ ಗಾನ ಭಜನ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲು, ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ಉಡ್ಡಯನ ಆಗಿದೆ. ವಿಕ್ರಮ್ 1 ಯಶಸ್ವಿ ಉಡಾವಣೆಯಾಗಿದೆ. ಇದರ ಕುರಿತಾಗಿ ಒಂದಷ್ಟು ಕಿರು ಮಾಹಿತಿ ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ಸ್ಟೇಟ್ ಟ್ಯೂನ್ 102.9 FM.

ನಮ್ಮ ಭಾರತದ ಖಾಸಗಿ ಬಾಹ್ಯಾಕಾಶ ರಂಗದಲ್ಲಿ ಶನಿವಾರ ಅಂದ್ರೆ ನಿನ್ನೆ ಮತ್ತೊಂದು ಐತಿಹಾಸಿಕ ಸುವರ್ಣ ಅಧ್ಯಾಯ ಬರಿತು. ಅದೇನಪ್ಪ ಅಂತ ಹೇಳಿದ್ರೆ, ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ನಮ್ಮ ದೇಶದ ಮೊದಲ ಖಾಸಗಿ ಅಭಿವೃದ್ಧಿಪಡಿಸಿದಂತಹ ಕಕ್ಷೀಯ ದರ್ಜೆ ಅಂದ್ರೆ ಆರ್ಬಿಟ್ ಕ್ಲಾಸ್ ರಾಕೆಟ್ ವಿಕ್ರಮ್-1 ಇದನ್ನ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿಸಿದೆ. ದಶಕಗಳ ಕನಸನ್ನ ನನಸು ಮಾಡಿದಂಥ ಈ ಯಶಸ್ವಿ ಉಡಾವಣೆ ಜಾಗತಿಕ ಬಾಹ್ಯಾಕಾಶ ಮಾರುಕಟ್ಟೆಯಲ್ಲಿ ನಮ್ಮ ಭಾರತದ ಖಾಸಗಿ ಉದ್ಯಮದ ಸಾಮರ್ಥ್ಯವನ್ನ ಜಗತ್ತಿಗೆ ಸಾರೋದ್ರ ಮೂಲಕ ಒಂದು ಹೊಸ ಮೈಲುಗಲ್ಲನ್ನು ಸ್ಥಾಪಿಸಿದೆ ಅಂತಾನೆ ಹೇಳ್ಬೋದು. ಮಿಷನ್ ಆಗಮನ್, ಈ ಮಿಷನ್ ಆಗಮನ್ ಅನ್ನುವಂಥ ಈ ಹೆಮ್ಮೆಯ ಐತಿಹಾಸಿಕ ಕಾರ್ಯಾಚರಣೆ ಇದೇನಿದೆ, ಇದು ಜಾಗತಿಕ ಕಕ್ಷೀಯ ಉಡಾವಣೆ ವ್ಯವಹಾರಕ್ಕೆ ನಮ್ಮ ಭಾರತದ ಖಾಸಗಿ ಉದ್ಯಮದ ಅಧಿಕೃತ ಪ್ರವೇಶವನ್ನು ಸಾರಿದೆ. ವಾಣಿಜ್ಯ ಸಂಸ್ಥೆಗಳೇನೆ ಸ್ವತಂತ್ರವಾಗಿ ಕಕ್ಷೀಯ ರಾಕೆಟ್ಗಳನ್ನು ಅಭಿವೃದ್ಧಿ ಮಾಡಿ ಯಶಸ್ವಿಯಾಗಿ ಉಡಾವಣೆ ಮಾಡಿದಂತಹ ವಿಶ್ವದ ಕೆಲವೇ ಕೆಲವು ಆಯ್ದ ದೇಶಗಳ ಗಣ್ಯರ ಪಟ್ಟಿಗೆ ನಮ್ಮ ಭಾರತ ಕೂಡ ಸೇರೋ ಹಾಗೆ ಮಾಡೋದ್ರಲ್ಲಿ ಈ ಒಂದು ಮಿಷನ್, ಈ ಮಿಷನ್ ಆಗಮನ್ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದೆ ಅಂತಾನೆ ಹೇಳ್ಬೋದು.

ಅತಿ ದೊಡ್ಡ ಘರ್ಜನೆ ಹಾಗೆ ಧಗಧಗಿಸುವಂತಹ ಅಗ್ನಿ ಜ್ವಾಲೆಯ ಜೊತೆಗೆ ವಿಕ್ರಮ್ ಒಂದು ರಾಕೆಟ್ ನಭಕ್ಕೆ ಚಿಮ್ಮತಾ ಇದ್ದ ಹಾಗೆ ಸ್ಕೈರೂಟ್ ಸಂಸ್ಥೆ ವಿಜ್ಞಾನಿಗಳು ವರ್ಷಗಳ ಕಠಿಣ ಪರಿಶ್ರಮ, ತಾಂತ್ರಿಕ ನಾವೀನ್ಯತೆ ಹಾಗೆ ನಿರಂತರ ಪರೀಕ್ಷೆಗಳ ಶ್ರಮ ಸಾರ್ಥಕ ಆಯಿತು. ಈ ಮೊದಲು ನಿನ್ನೆ ಬೆಳಿಗ್ಗೆ 11:30 ಈ ಉಡಾವಣೆ ನಿಗದಿಯಾಗಿದ್ರೂ ಸಹ ನ್ಯಾವಿಗೇಷನ್ ವ್ಯವಸ್ಥೆಯಲ್ಲಿ ಕಂಡುಬಂದಂಥ ಒಂದಷ್ಟು ತಾಂತ್ರಿಕ ಸಮಸ್ಯೆಯಿಂದ ಪ್ಲ್ಯಾಂಡ್ ಹೋಲ್ಡ್ ಘೋಷಣೆ ಮಾಡಿ ಸುಮಾರು 35 ನಿಮಿಷಗಳ ಆದ್ಮೇಲೆ ಉಡಾವಣೆಯನ್ನ ಮಾಡಿದ್ರು. ಅಂದರೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಮೊದಲ ಉಡಾವಣಾ ವೇದಿಕೆಯಿಂದ ನಿನ್ನೆ ಶನಿವಾರ ಮಧ್ಯಾಹ್ನ ಸರಿಯಾಗಿ 12:05 7 ಅಂತಸ್ತಿನ ಎತ್ತರದ 4 ಹಂತಗಳ ಈ ವಿಕ್ರಮ್ 1 ಈ ರಾಕೆಟ್ ಯಶಸ್ವಿಯಾಗಿ ಆಕಾಶಕ್ಕೆ ಏರಿತು. ರಾಕೆಟ್ನ ಪ್ರತಿಯೊಂದು ಹಂತದ ಬೇರ್ಪಡಿಕೆಯನ್ನು ಸಹ ಅತ್ಯಂತ ವ್ಯವಸ್ಥಿತವಾಗಿ ಹಾಗೆ ಅಚ್ಚುಕಟ್ಟಾಗಿ ನಡೆಯೋದ್ರ ಮೂಲಕ ಇಡೀ ಕಾರ್ಯಾಚರಣೆ ಅದ್ಭುತವಾದಂಥ ಯಶಸ್ಸನ್ನು ಪಡೆದುಕೊಳ್ತು. ವಿಕ್ರಮ್ 1 ಯಶಸ್ವಿ ಉಡಾವಣೆ ಕುರಿತಾಗಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಸರಿಸುಮಾರು 7 ಮಹಡಿಗಳಷ್ಟು ಎತ್ತರ ಇರುವಂತಹ ವಿಕ್ರಮ್ 1 ಸಂಪೂರ್ಣ ಕಾರ್ಬನ್ ಸಂಯೋಜಿತ, ಅಂದ್ರೆ ಆಲ್ ಕಾರ್ಬನ್ ಕಂಪೋಸಿಟ್ ಅಂತಾರಲ್ಲ ಹಾಗೆ, ಬಹು ಹಂತದ ಉಡಾವಣಾ ವಾಹನ. ಇದು 350 kg ವರೆಗೆ ಉಪಗ್ರಹವನ್ನ ಭೂಮಿಯ ಕೆಳಕಕ್ಷೆಗೆ ಲೋ ಅರ್ತ್ ಆರ್ಬಿಟ್ಗೆ ತಲುಪಿಸುವಂತ ಸಾಮರ್ಥ್ಯವನ್ನ ಹೊಂದಿದೆಯಂತೆ. ಅತ್ಯಾಧುನಿಕವಾಗಿರುವಂತಹ 3D ಪ್ರಿಂಟೆಡ್ ರಾಕೆಟ್ ಇಂಜಿನ್ಗಳು ಹಾಗೆ ಹೆಚ್ಚಿನ ದಕ್ಷತೆ ಇರುವಂತಹ ಘನ ರಾಕೆಟ್ ಮೋಟಾರ್ಗಳು ಸೇರಿದ ಹಾಗೆ ಸ್ಕೈರೂಟ್ ಸಂಸ್ಥೆ ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದ ಅಡಿಯಲ್ಲಿ ತನ್ನದೇ ಆದಂತಹ ಪ್ರಯೋಗಾಲಯದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಪ್ರೊಪಲ್ಷನ್ ಸಿಸ್ಟಮ್ಗಳ ಶಕ್ತಿ ಇದರಲ್ಲಿ ಇದೆಯಂತೆ. ತಮ್ಮ ಮೊದಲ ಪ್ರಯತ್ನದಲ್ಲೇ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಸ್ಕೈರೂಟ್ ಸಂಸ್ಥೆಯ ಯುವ ವಿಜ್ಞಾನಿಗಳ ತಂಡ ಇವತ್ತು ಆಗಿರುವಂತಹ ಈ ಅಭೂತಪೂರ್ವ ಯಶಸ್ಸಿನಿಂದ ತುಂಬಾ ಹರ್ಷಗೊಂಡಿದೆ ಅಂತ ಹೇಳಲಾಗುತ್ತೆ. ಈ ಮಹತ್ವಾಕಾಂಕ್ಷಿ ತಂಡ ಭಾರತಕ್ಕೆ ಉಡುಗೊರೆಯಾಗಿ ನೀಡಿರುವಂತಹ ಈ ಹೊಸ ರಾಕೆಟ್ ಮುಂದಿನ ದಿನಗಳಲ್ಲಿ ದೇಶದ ಬಾಹ್ಯಾಕಾಶ ಸಾರಿಗೆಯ ಭವಿಷ್ಯವನ್ನೇ ಬದಲಾಯಿಸಬಹುದು ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಈ ಯಶಸ್ಸಿನ ಜೊತೆಗೆ ನಮ್ಮ ಭಾರತೀಯ ಬಾಹ್ಯಾಕಾಶ ಯಾನದ ಪಥ ಬದಲಾಗಲಿದ್ದು, ಖಾಸಗಿ ವಲಯದ ಸಹಭಾಗಿತ್ವದಲ್ಲಿ ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ಹೊಸ ಎತ್ತರಕ್ಕೆ ಬೆಳೆಯೋದಕ್ಕೆ ದಾರಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ.

ವಿಕ್ರಮ್ ಒಂದು ಯಶಸ್ವಿ ಉಡಾವಣೆ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ. ಈ ಐತಿಹಾಸಿಕ ಮೊದಲ ಪ್ರಾಯೋಗಿಕ ಹಾರಾಟದಲ್ಲಿ ಗ್ರಾಹ ಸ್ಪೇಸ್, ಕಾಸ್ಮೋಸರ್, ಡಿಕ್ಯೂಬ್ ಸಂಸ್ಥೆಗಳ ತಂತ್ರಜ್ಞಾನ ಪ್ರದರ್ಶನ ಪೆಲೋಡ್ಗಳು ಹಾಗೆ ಸ್ಕೈರೋಟ್ನ ಸ್ವಂತ ಸ್ಕೋಪ್ ಈ ಪ್ರಯೋಗದ ಉಪಕರಣಗಳನ್ನ ಯಶಸ್ವಿಯಾಗಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದೆಯಂತೆ. ಇನ್ನು ಇದರ ಜೊತೆಗೆ ಮತ್ತೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೈ ಬರಹದಲ್ಲಿ ಬರೆದಿರುವಂತಹ ವಂದೇ ಮಾತರಂ ಪೋಸ್ಟ್ ಕಾರ್ಡ್, ಹಾಗೆ ಪ್ರಸ್ತುತ ಮತ್ತೆ ಮಾಜಿ ಇಸ್ರೋ ಅಧ್ಯಕ್ಷರುಗಳು, ಭಾರತೀಯ ಗಗನಯಾತ್ರಿಗಳು, ಸ್ಕೈರೂಟ್ ಉದ್ಯೋಗಿಗಳು, ಹೂಡಿಕೆದಾರರು, ಹಾಗೆ ವಿಶ್ವದಾದ್ಯಂತ ಬೆಂಬಲಿಗರ ಹಸ್ತಾಕ್ಷರಗಳಿರುವಂತಹ ಸಂದೇಶಗಳನ್ನ ಒಳಗೊಂಡಿರುವ ಈ ಸಾಂಕೇತಿಕ ಪೆಲೋಡ್ಗಳು ಸಹ ಈ ರಾಕೆಟ್ ಮೂಲಕ ಬಾಹ್ಯಾಕಾಶವನ್ನ ಸೇರಿದೆಯಂತೆ. ಎಷ್ಟೆಲ್ಲ ವಿಶೇಷತೆ ಇದೆ ಅಲ್ವಾ?

ವಿಕ್ರಮ್ ಒಂದು ಯಶಸ್ವಿ ಉಡಾವಣೆ ಕುರಿತಾಗಿ ಮಾತಾಡ್ತಾ ಇದ್ವಿ. ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹರು ಅಂತ ಪರಿಗಣಿಸುವಂತಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಗೌರವಾರ್ಥ ಈ ರಾಕೆಟ್ಗೆ ವಿಕ್ರಮ್ ಒಂದು ಅಂತ ಹೆಸರಿಡಲಾಯಿತು. ಈ ರಾಕೆಟ್ ಸಂಪೂರ್ಣವಾಗಿ ಕಾರ್ಬನ್ ಕಾಂಪೋಸಿಟ್ ರಚನೆಯನ್ನು ಹೊಂದಿದ್ದು ಸಂಸ್ಥೆನೇ ಅಭಿವೃದ್ಧಿಪಡಿಸಿದಂಥ 3D ಮುದ್ರಿತ ಇಂಜಿನ್ಗಳು ಹಾಗೆ ಹೆಚ್ಚಿನ ಸಾಮರ್ಥ್ಯದ ಘನ ಇಂಧನ ಬೂಸ್ಟರ್ಗಳ ಮೂಲಕ ಕಾರ್ಯನಿರ್ವಹಣೆಯನ್ನು ಮಾಡುತ್ತಂತೆ. ಖಾಸಗಿಯಾಗಿ ಅಭಿವೃದ್ಧಿಪಡಿಸಿರುವಂತಹ ನಮ್ಮ ದೇಶದ ಮೊದಲ ಕಕ್ಷೀಯ ರಾಕೆಟ್ ವಿಕ್ರಮ್ ಒಂದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನು ತಯಾರು ಮಾಡಿದಂಥ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯ ತಂಡದ ಜೊತೆ ಮಾತಾಡಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ. ಈ ಸಾಧನೆ ಅಸಂಖ್ಯಾತ ಯುವಕರು ದೊಡ್ಡ ಕನಸನ್ನು ಕಾಣೋದಿಕ್ಕೆ ಹಾಗೆ ನಿರ್ಭಯವಾಗಿ ಹೊಸತನವನ್ನು ಅಂಗೀಕಾರ ಮಾಡೋದಕ್ಕೆ ಪ್ರೋತ್ಸಾಹಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನಮ್ಮ ವಿವಿಧ ಭಾರತ ತಂಡದ ಪರವಾಗಿ ಎಲ್ಲ ವಿಜ್ಞಾನಿಗಳಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಶೇಷ ಗಾನ ಭಜನಾ ಕಾರ್ಯಕ್ರಮವನ್ನು ಮತ್ತೊಂದು ಸುಂದರ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ. ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡ ಅವರು ಮುಂದಿನ 15 ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದ್ದು ಜಿಲ್ಲಾಡಳಿತಗಳು ವಾಸ್ತವದ ಅಂಕಿಅಂಶಗಳನ್ನು ಸಿದ್ಧಪಡಿಸಬೇಕು ಎಂದು ಸೂಚಿಸಿದರು. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ ಅವರು ಬರ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಹೊಸ ಕೊಳವೆ ಬಾವಿ ಕೊರೆಯುವಾಗ ಕಡ್ಡಾಯವಾಗಿ ವಿಡಿಯೋ ಚಿತ್ರೀಕರಣ ಮಾಡುವಂತೆ ಆದೇಶಿಸಿದರು. ಮಳೆ ಮತ್ತು ಅಣೆಕಟ್ಟೆಗಳ ನೀರಿನ ಲಭ್ಯತೆ ಆಧರಿಸಿ ರೈತರಿಗೆ ಸೂಕ್ತ ಬೆಲೆ ನೀಡಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರ ಹಿತರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದರು. ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳಲ್ಲಿ ವಿಮೆ ವಿಚಾರದಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿಬಂದಿದ್ದು ಈ ಕುರಿತು ಪ್ರತ್ಯೇಕ ವರದಿ ನೀಡುವಂತೆ ಸೂಚಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವ ಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಇಂದು ವರ್ಚುವಲ್ ಮೂಲಕ ನಡೆದ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಸೂಚಿಸಿದರು. ನೀರಿನ ಸಮಸ್ಯೆ ನಿವಾರಣೆಗೆ ಜಿಲ್ಲಾಧಿಕಾರಿಗಳ ವೈಯಕ್ತಿಕ ಠೇವಣಿ ಖಾತೆಯಲ್ಲಿರುವ 329 ಕೋಟಿ ರೂಪಾಯಿ ಹಣವನ್ನು ಸಮರ್ಪಕವಾಗಿ ಬಳಸಬೇಕು ಎಂದರು. ಇದೇ ವೇಳೆ ಅವರು ಜನರು ಉದ್ಯೋಗ ಅರಸಿ ವಲಸೆ ಹೋಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡುವಲ್ಲಿ ಹಿಂದೆ ಬಿದ್ದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಎಲ್ಲ ಅಧಿಕಾರಿಗಳು ತ್ವರಿತವಾಗಿ ಜನರಿಗೆ ಊರುಗಳಲ್ಲೇ ಕೆಲಸ ನೀಡಿ ಗುಳೆ ಹೋಗದಂತೆ ತಡೆಯಬೇಕು ಎಂದು ಆದೇಶಿಸಿದರು. ರಾಜ್ಯದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇದುವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ 32% ಮಳೆ ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ 67% ತೀವ್ರ ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷದ 681.83 ಟಿಎಂಸಿಗೆ ಹೋಲಿಸಿದರೆ ಪ್ರಸ್ತುತ 359.98 ಟಿಎಂಸಿಗೆ ಅಂದರೆ 40% ಕುಸಿತ ಕಂಡಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದಾಗಿ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆಯಾಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿದ ಅವರು, ಚಿಕ್ಕಮಗಳೂರು ತಾಲೂಕಿನಲ್ಲಿ 8,855 ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿ ಹೊಂದಿದ್ದು ಮಳೆ ಕೊರತೆಯಿಂದ ಇದುವರೆಗೆ ಕೇವಲ 1,280 ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಕುರಿತು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭಿಮಾ ಯೋಜನೆ

0: ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು, ಜಿಲ್ಲೆಯಲ್ಲಿ ವಿವಿಧ ಬೆಳೆಗಳಿಗೆ ರೈತರು ಬೆಳೆ ವಿಮೆ ಮಾಡಿಸಬಹುದಾಗಿದೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ತಿಳಿಸಿದ್ದಾರೆ. ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯಿತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಯನ್ನು ಪಡೆಯಲು ರೈತ ಸಂಪರ್ಕ ಕೇಂದ್ರ ಹಾಗೂ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಸಂಪರ್ಕಿಸಬಹುದಾಗಿದೆ ಎಂದವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒತ್ತಾಯಿಸಿದ್ದಾರೆ. ಇಂದು ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಛಾತ್ರೋ ಕಿ ಗೂಂಜ್ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪಿಸಿ 2014 2026 ದೇಶದಲ್ಲಿ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ ಎಂದು ಆರೋಪಿಸಿದರು. ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲೇ ಇಂತಹ ಅಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಇದರಿಂದಾಗಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ನಂಬಿದ್ದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅಂಧಕಾರಕ್ಕೆ ಸಿಲುಕಿದೆ. ಈ ವೈಫಲ್ಯದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವು ಸಂಸತ್ತಿನ ಒಳಗೂ ಮತ್ತು ಹೊರಗೂ ನಿರಂತರ ಹೋರಾಟ ನಡೆಸಲಿದ್ದು, ರಾಜ್ಯಾದ್ಯಂತ ಯುವ ಕಾಂಗ್ರೆಸ್ ಮೂಲಕ ಬೃಹತ್ ಜಾಗೃತಿ ಹಾಗೂ ಪ್ರತಿಭಟನೆಗಳನ್ನು ತೀವ್ರಗೊಳಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಸರ್ಕಾರದ ನಿರ್ದೇಶನದಂತೆ ಮಾಜಿ ಪ್ರಧಾನಿ HD ದೇವೇಗೌಡರ ಪತ್ನಿ ಚನ್ನಮ್ಮ ಅವರ ಅಂತಿಮ ಸಂಸ್ಕಾರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲು ಎಲ್ಲ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದ್ದಾರೆ. ಚನ್ನಮ್ಮನವರ ನಿಧನದ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂದು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ 7:00-9:30 ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ನಾಳೆ ಮಧ್ಯಾಹ್ನ 2:00-4:15 ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ನೆರವೇರಲಿದೆ ಎಂದು ಮಾಹಿತಿ ನೀಡಿದರು. ಭಾರೀ ಸಂಖ್ಯೆಯಲ್ಲಿ ಸಾರ್ವಜನಿಕರು ಗಣ್ಯರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿದೆ. ಇನ್ನು ಹವಾವರ್ತಮಾನ. ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಕರಾವಳಿಯಾದ್ಯಂತ ದುರ್ಬಲವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದಲ್ಲಿ 8, ಆಗುಂಬೆ, ರಾಯಚೂರಿನ ಕುರುಡಿ, ಶೃಂಗೇರಿಯಲ್ಲಿ ತಲಾ 7 cm ಮಳೆಯಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ದಾವಣಗೆರೆ ಹಾಗೂ ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 5 ದಿನಗಳವರೆಗೆ ಕರಾವಳಿಯ ಹಲವೆಡೆ, ಉತ್ತರ ಒಳನಾಡಿನ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 29, ಕನಿಷ್ಠ 21°C ತಾಪಮಾನ ಸಂಭವ. ಪ್ರತಿಷ್ಠಿತ 2026 ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಪಿವಿ ಸಿಂಧು ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಕೀರ್ತಿಗೆ ಭಾಜನರಾಗಿರುವ ಸಿಂಧು ಅವರ ಸಾಧನೆಯನ್ನು ಮುಖ್ಯಮಂತ್ರಿಯವರು ಶ್ಲಾಘಿಸಿದ್ದಾರೆ. ಕೇಂದ್ರ ಸರ್ಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ಸಿಗಬೇಕು ಎಂಬ ಉದ್ದೇಶದಿಂದ ರಾಷ್ಟೀಯ ವಯೋಶ್ರೀ ಯೋಜನೆ ಜಾರಿಗೆ ತಂದಿದೆ ಎಂದು ರಾಜ್ಯಸಭಾ ಸದಸ್ಯ ಎಂ ನಾಗರಾಜ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು 42 ಅರ್ಹ ದಿವ್ಯಾಂಗರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಸೇರಿದಂತೆ ಇನ್ನಿತರ ಸಾಧನ ಸಲಕರಣೆಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ದಿವ್ಯಾಂಗರು ಮತ್ತು ಹಿರಿಯ ನಾಗರಿಕರು ಯಾರ ಮೇಲೆಯೂ ಅವಲಂಬಿತರಾಗದೆ ಗೌರವಯುತ ಹಾಗೂ ಸ್ವಾವಲಂಬಿ ಜೀವನ ನಡೆಸಲು ಈ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನಗಳು ಮತ್ತು ವಾಕರ್ಗಳು ಇನ್ನಿತರ ಸಾಧನ ಸಲಕರಣೆಗಳು ಸಹಕಾರಿಯಾಗಲಿವೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ಒಂದು ತಂಡವಾಗಿ ಒಗ್ಗಟ್ಟಿನಿಂದ ಎದುರಿಸುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ.

ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಿ ಅನಿವಾರ್ಯ ವಲಸೆ ತಡೆಯುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ನಿರ್ದೇಶನ. ರಾಜ್ಯದಲ್ಲಿ ಮುಂಗಾರು ಮಳೆ ಅಭಾವ, 178 ತಾಲೂಕುಗಳಲ್ಲಿ ಬರದ ಛಾಯೆ. ಜಲಾಶಯಗಳ ನೀರಿನ ಮಟ್ಟ 40% ಕುಸಿತ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್

0: ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೂರ್ಯಂಗೂ ಚಂದ್ರಂಗೂ ಬಂದಾರೆ ಮುನೀಸು, ಹೇಗಿದೆ ಯಾರು ಕೇಳಿಲ್ಲ? ಬರೆದವರು MN ವ್ಯಾಸರಾವ್. ಕವಿ ಗೀತರಚನಕಾರ. ಮಳೆಯಲ್ಲಿ ನೆನೆದ ಮರಗಳು ಅವರ ಮಹತ್ವದ ಕೃತಿ. ಇರಲಿ ನಿನ್ನ ಪ್ರೀತಿ, ಬೆಳ್ಳಿ ಮೂಡುವ ಮುನ್ನ, ಇವೆಲ್ಲ ಅವರ ಕವನ ಸಂಕಲನಗಳು. ಧಾರಾವಾಹಿಗಳಿಗೆ ಬರೆದಿದ್ದಾರೆ, ಚಿತ್ರಗೀತೆಗಳನ್ನು ಬರೆದಿದ್ದಾರೆ. MN ವ್ಯಾಸರಾವ್ ಕನ್ನಡದ ಮಹತ್ವದ ಕವಿ. ಅವರು ಕನ್ನಡ ಕಾವ್ಯ ಕವನ ಬಗ್ಗೆ ಏನಾದರೂ ಹೇಳಿ ಅಂದರೆ ಎಲ್ಲವನ್ನೂ ನೃಪತುಂಗಾನೇ ಹೇಳ್ಬಿಟ್ಟಿದ್ದಾನೆ, ನಾವೇನು ಹೇಳೋದು ಅಂತ ಹೇಳ್ತಾ ಇದ್ರು. ಸಾಹಿತ್ಯವನ್ನು ಓದಿ ಆಮೇಲೆ ನೀವು ಬರೆಯಿರಿ ಅಂತ ಚಿಕ್ಕವರಿಗೆ ಅವರು ಹೇಳ್ತಾ ಇದ್ದ ಮಾತು. ಕನ್ನಡ ಪ್ರೀತಿ ಬಗ್ಗೆ, ಕನ್ನಡ ಕಾವ್ಯದ ಬಗ್ಗೆ ಅವರಾಡಿದ ಮಾತುಗಳು.
2: ಭಾಷೆ ಮಾನವರು ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಿಳಿಸಲು ಬಳಸುವ ಧ್ವನಿರೂಪಿಯಾದ ಸಾಧನ. ಭಾಷೆ ಇದ್ದಕ್ಕಿದ್ದಂತೆ ಬದಲಾಗುವುದಿಲ್ಲ, ಕ್ರಮೇಣ ಬದಲಾಗುತ್ತದೆ. ಈ ರೀತಿಯ ವಿಂಗಡಣೆಯಾದ ಕನ್ನಡದಲ್ಲೂ ಕವಿಗಳು ತಮ್ಮ ಶ್ರೇಷ್ಠ ಕೃತಿಗಳನ್ನು ರಚಿಸುತ್ತಾ ಬಂದಿದ್ದಾರೆ. ಪಂಜೆ ಮಂಗೇಶರಾಯರು ಹುತ್ತರಿ ಹಾಡಿನಲ್ಲಿ ತೋರಿಸುವ ಕೆಚ್ಚು ಮತ್ತು ಪ್ರೀತಿ ಅಸಾದೃಶ್ಯವಾದದ್ದು. ತಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಲ್, ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹರುವ ಬಗ್ಗದೋಲ್ ಎಂದು ಕೊಂಡಾಡುತ್ತಾರೆ ಕನ್ನಡಾಂಬೆಯ ಹಿರಿಮೆಯನ್ನು ಕುರಿತು. ಆಮೇಲೆ ಬಂದ ಬೆನಗಲ್ ರಾಮರಾಯರು ಏನನ್ನು ಹೇಳುತ್ತಾರೆ ಕೇಳೋಣ. ಕನ್ನಡವನು ಉಳಿದು ಎನಗೆ ಅನ್ಯ ಜೀವನವಿಲ್ಲ, ಕನ್ನಡವೇ ಎನ್ನುಸಿರು ಎತ್ತೆನ್ನ ತಾಯಿ, ಕನ್ನಡವೇ ಧನ ಧಾನ್ಯ, ಕನ್ನಡವೇ ಮನೆ ಮಾನ್ಯ, ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಎಂಬುದಾಗಿ ತಮ್ಮ ಕನ್ನಡತನವನ್ನು ಸಾರಿದ್ದಾರೆ. ಕನ್ನಡವನ್ನು ಕನ್ನಡ ನಾಡನ್ನು ಕಟ್ಟಿದ ಹಿರಿಯ ಕವಿಗಳಲ್ಲಿ ಒಬ್ಬರಾದ BM ಶ್ರೀಕಂಠಯ್ಯನವರು ಕನ್ನಡ ಧ್ವಜವನ್ನು ಹಾರಿಸಿದವರು. ಏರಿಸಿ ಹಾರಿಸಿ ಕನ್ನಡದ ಬಾವುಟ ಎಂದು ಕನ್ನಡವನ್ನು ಮೇಲಕ್ಕೆ ಎತ್ತಿದವರು. ಕನ್ನಡದ ಅಭಿಮಾನ ಜನರಲ್ಲಿ ಬಿತ್ತಿದವರು. ಕನ್ನಡದ ಪ್ರೀತಿ ಎಷ್ಟು ಎಂಬುದನ್ನು ಅವರ ಕಾವ್ಯದಲ್ಲೇ ವ್ಯಕ್ತವಾಗಿದೆ. ಹೇಗೆ ಎಷ್ಟೊಂದು ಪ್ರಾಶಸ್ತ್ಯವನ್ನು ಕೊಟ್ಟು, ಎಷ್ಟು ಗಂಭೀರವಾಗಿ, ಎಷ್ಟು ತೀವ್ರವಾಗಿ ಅನುಭವಿಸಿ ಆ ಕನ್ನಡವನ್ನು ಪ್ರೀತಿಸಿದ್ರು ಅನ್ನುವುದಕ್ಕೆ ಮತ್ತೊಂದು ಸಾಕ್ಷಿ ಬೇಂದ್ರೆಯವರು. ಏಳು ಶೂರರ ಖಣಿ, ಏಳು ವೀರರ ರಾಣಿ, ಏಳು ತೀರದ ವೀರ ರಸದ ವಾಣಿ, ಏಳು ಮೀರದ ಜಾನಿ, ಏಳು ಈ ಸ್ಥಿತಿಗಾಣಿ, ಏಳು ವರ ವರದ ಪಾಣಿ. ಅವ ಯಾರೇ ಈ ಮಾತನ್ನು ಕೇಳಿದ್ರು ಎದ್ದು ಬಿಡಬೇಕು. ಅಂದ್ರೆ ಕನ್ನಡಕ್ಕೆ ರಾಣಿಯ ಪಟ್ಟವನ್ನು ಕಟ್ಟಿದ್ದಾರೆ ಬೇಂದ್ರೆಯವರು. ಎಲ್ಲರಿಗೂ ಬೇಕಾದ ಈ ಕನ್ನಡ ಯಾತಿಕ್ಕೆ ಈಗ ಬರ್ತಾ ಬರ್ತಾ ಅದಕ್ಕಿರ್ತಕ್ಕಂಥ ದೇಶಕ್ತಿಯನ್ನ ಯಾತಿ ಕಳ್ಕೊಳ್ತಿದೆ? ಒಂದು ಮಾತಿದೆ, ಪ್ರಪಂಚದ ಸುಮಾರು 7,000 ಭಾಷೆಗಳಲ್ಲಿ ಪ್ರತಿ 2 ವಾರಗಳಿಗೆ ಒಂದು ಭಾಷೆ ಸಾಯತ್ತಂತೆ. ಈ ಆಘಾತಕಾರಿಯಾದ ವಿಷಯ ಬಹಳ ಹಿಂದೆನೆ ವರದಿಯಾಗಿತ್ತು. ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕೆಲವು ಭಾಷೆಗಳು ಹಾಗಾಗಿ ಮಾಯವಾಗ್ಬಿಟ್ರು. ಇದನ್ನು ಗಮನಿಸ್ತಾ ಹೋದರೆ ಇವತ್ತು ನಾವು ನಮ್ಮ ಭಾಷೆಯನ್ನು, ನಮ್ಮ ಕನ್ನಡವನ್ನು ಎಷ್ಟು ಮಟ್ಟಿಗೆ ನಾವು ಬಳಸ್ತಾ ಇದ್ದೀವಿ, ಎಷ್ಟು ಸದುಪಯೋಗ ಪಡಿಸ್ಕೋತೀವಿ, ಎಷ್ಟು ಶಬ್ದಗಳು ಕನ್ನಡದಲ್ಲಿ ಅಷ್ಟೂ ಶಬ್ದಗಳನ್ನು ನಾವು ಬಳಸ್ತಾ ಇದ್ದೀವಿ. ಕೆಲವೇ ಶಬ್ದಗಳು ಮಾತ್ರ ನಮ್ಮ ಬಾಯಿಗಳಲ್ಲಿದೆ. ಯಾಕೆಂದರೆ ಭಾಷೆ ಯಾವತ್ತೂ ಕೂಡ ಚಾಲ್ತಿಯಲ್ಲಿ ಇದ್ದಷ್ಟು ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರುತ್ತೆ. ಕನ್ನಡ ಅನಿವಾರ್ಯವಾಗಬೇಕು. ಕನ್ನಡ ಅನಿವಾರ್ಯವಾದಾಗ ಈ ಭಯ ಎಲ್ಲ ಯಾವುದು ಇರೋದಿಲ್ಲ ಅಂತನ್ಸುತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವೆಲ್ಲ ಈ ಕನ್ನಡವನ್ನು ಕಟ್ಟುವ ಕೆಲಸವನ್ನು ಮಾಡಬೇಕು. ಮತ್ತೆ ಈ ಕನ್ನಡ ಫೀನಿಕ್ಸ್ ರೀತಿ ಹೊಸದಾಗಿ ಹುಟ್ಟಿ ಮತ್ತೆ ಕನ್ನಡದ ಬಾವುಟವನ್ನು ಮೇಲಕ್ಕೆ ಹಾರಿಸಬೇಕು. ಒಂದು ಭಾಷೆ ನಿಜವಾಗಲೂ ತನ್ನ ಪಾತಿವ್ರತೆಯನ್ನು, ಪವಿತ್ರತೆಯನ್ನು ಉಳಿಸ್ಕೊಳ್ಬೇಕು. ಆ ರೀತಿ ನಾವು ಭಾಷೆಯನ್ನು ಬೆಳೆಸಬೇಕಾಗಿದೆ ಕನ್ನಡ ಆ ಮಟ್ಟಕ್ಕೆ. ಯಾಕೆಂದರೆ ಇವಾಗಲೇ ನಾವು ಶಾಸ್ತ್ರೀಯ ಮಟ್ಟಕ್ಕೆ ನಮ್ಮ ಭಾಷೆ ಏರಿದೆ. ಅದು ಯಾವಾಗಲೂ ಭಾಷೆ ಮಂದಾಸನದ ಅಲ್ಲಿ ಇರತಕ್ಕಂಥದ್ದಲ್ಲ, ಅದು ಜನರ ಹೃದಯದಲ್ಲಿರಬೇಕು, ನಾಡಿ ಮಿಡಿತದಲ್ಲಿರಬೇಕು, ಅವರ ಕಂಠದಲ್ಲಿರಬೇಕು, ಅವರ ನಾಲಿಗೆಯ ಮೇಲಿರಬೇಕು. ಆ ರೀತಿ ನಾವೆಲ್ಲರೂ ಸೇರಿ ಮತ್ತೆ ಕನ್ನಡವನ್ನು ಕಟ್ಟೋಣ, ಕನ್ನಡವನ್ನು ಬೆಳೆಸೋಣ, ಕನ್ನಡಕ್ಕೆ ನಮ್ಮ ವಂದನೆಯನ್ನು ಸಲ್ಲಿಸೋಣ.

0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕವಿ ಎಂಎನ್ ವ್ಯಾಸರಾವ್ ಅವರ ಧ್ವನಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
1: ಸರ್ವೋದಯವಾಗಲಿ ಸರ್ವರಲಿ.
2: ಸಮಯ ಸರಿಯಾಗಿ 7:00.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೆಲಸಕ್ಕಾಗಿ ಜನರು ಗುಳೆ ಹೋಗುವುದನ್ನು ತಡೆಯಲು ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ವಿಬಿಜಿರಾಮ್ಜಿ ಅಡಿಯಲ್ಲಿ ಸಮುದಾಯದ ಜನರಿಗೆ ಅನುಕೂಲವಾಗುವಂತಹ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ದೇಶನ ನೀಡಿದ್ದಾರೆ. ಭಾರತ್ ಜೋಡೋ ಯುವ ಸಂಘ ಯೋಜನೆಗೆ ಮುಂದಿನ ತಿಂಗಳು ಚಾಲನೆ ದೊರೆಯಲಿದ್ದು, ಎಲ್ಲ ಪಂಚಾಯಿತಿಗಳಲ್ಲಿ ಯೂತ್ ಕ್ಲಬ್ಗಳನ್ನು ನೋಂದಾಯಿಸಿ ಕಾರ್ಯಚಟುವಟಿಕೆಗಳನ್ನು ಆರಂಭಿಸಲು ಉತ್ತೇಜನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಬಂಧಪಟ್ಟವರಿಗೆ ಸೂಚನೆ ನೀಡಿದ್ದಾರೆ. ದೇಶದಲ್ಲಿ ನಡೆಯುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸ್ವತಂತ್ರ ತನಿಖೆಯಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ವಾಡಿಕೆಯ ಮಳೆಯಾಗದೆ ಸಮಸ್ಯೆ ಉಂಟಾಗಿದ್ದು, ತೀವ್ರ ಮಳೆ ಕೊರತೆ ಉಂಟಾಗಿ ರೈತರಿಗೆ ಸಮಸ್ಯೆ ಆಗಿರುವ ಲಕ್ಯಾ ಹೋಬಳಿಯ ಕೆಲವು ಗ್ರಾಮಗಳಿಗೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಮ್ಯೂಸಿಯಂ ಆಫ್ ವರ್ಲ್ಡ್ನ ಮೊದಲ ಹಂತವನ್ನು ಉದ್ಘಾಟಿಸಿದರು. ಗೋವಾ ಶಾಸಕ ಮತ್ತು ಮಾಜಿ ಕಂದಾಯ ಸಚಿವ ಜೆನಿಫರ್ ಮಾನ್ಸೆರಾಟೆ ದೀರ್ಘಾವಧಿಯ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನಿಫರ್ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಫಿಫಾ ವಿಶ್ವಕಪ್ ಫುಟ್ಬಾಲ್ ಫೈನಲ್ ಪಂದ್ಯ ಆರಂಭವಾಗಲಿದ್ದು, ರೋಚಕ ಪಂದ್ಯದ ವೀಕ್ಷಣೆಗೆ ಹಲವೆಡೆ ವಿವಿಧ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕ್ರೀಡಾಂಗಣದಲ್ಲಿ ಖುದ್ದು ಪಂದ್ಯ ವೀಕ್ಷಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ನೇರ ಪ್ರಸಾರ ವೀಕ್ಷಿಸಲಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿರುವ ಇಂಗ್ಲೆಂಡ್ ತಂಡ ಇತ್ತೀಚಿನ ವರದಿ ಬಂದಾಗ 45 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 305 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8 ಗಂಟೆಗೆ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

7:45 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆದ್ಮೇಲೆ ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು ನಿಮಗಾಗಿ.

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಏಸು ಸಲ ತಪವಗೈ ದೇಸುವನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್. ಏಸು ಸಲ ತಪವಗೈ ದೇಸುವನ್ನವನಾಂತು ಕೌಶಿಕಂ ಬ್ರಹ್ಮರ್ಷಿ ಪದಕರ್ಹನಾದನ್. ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ.
1: ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ.

ಈ ಪದ್ಯದಲ್ಲೂ ಕೂಡ ಅವರು ಮತ್ತೆ ಮತ್ತೆ ಯತ್ನವನ್ನು ಮಾಡೋದ್ರ ಬಗ್ಗೆನೇ ಹೇಳ್ತಾರೆ. ಅದಕ್ಕೆ ಕೆಲವು ನಮ್ಮ ಭಾರತೀಯ ಹಳೆಯ ಪುರಾಣಗಳಿಂದ ಉದಾಹರಣೆಯನ್ನು ಕೊಡ್ತಾರೆ. ಕೌಶಿಕ ಅಂತಿದ್ದ, ಕೌಶಿಕ ಅಂದ್ರೆ ನಮ್ಗೆ ಇವತ್ತು ಗೊತ್ತಾಗಲ್ಲ, ವಿಶ್ವಾಮಿತ್ರ ಅಂದ್ರೆ ಗೊತ್ತಾಗುತ್ತೆ. ಕೌಶಿಕನಾಗಿದ್ದವನು ವಸಿಷ್ಠನೆಂಬ ಬ್ರಹ್ಮರ್ಷಿಯ ಜೊತೆಯಲ್ಲಿ ಅನೇಕ ರೀತಿಯಲ್ಲಿ ಆತನ ಜೊತೆಯಲ್ಲಿ ಸೆಣಸಾಟಗಳನ್ನು ಮಾಡಿ ರಾಜರ್ಷಿಯಾಗಿದ್ದ ಕೌಶಿಕ ಕೊನೆಗೆ ಬ್ರಹ್ಮರ್ಷಿ ಪಟ್ಟವನ್ನು ಪಡೆದ. ಅಂದ್ರೆ ರಾಜ್ಯಶಕ್ತಿ ದೊಡ್ಡದು ಅಥವಾ ಆಧ್ಯಾತ್ಮಿಕ ಶಕ್ತಿ ದೊಡ್ಡದು ಅಂತ ನಮ್ಮ ದೇಶದಲ್ಲಿ ದೊಡ್ಡ ಚರ್ಚೆ ನಡೆದಾಗ ಆಗ ಧಿಕ್ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅನ್ನೋ ಮಾತನ್ನು ಹೇಳಿಬಿಟ್ಟು ಅವನು ಕೊನೆಗೆ ಬ್ರಹ್ಮ ತೇಜಸ್ಸನ್ನು ಗಳಿಸ್ತಾ, ಅಂದರೆ ಅವನು ಆಧ್ಯಾತ್ಮ ಶಕ್ತಿಯನ್ನು ಸ್ಪಿರಿಚುವಲ್ ಶಕ್ತಿಯನ್ನು ಗಳಿಸ್ತಾ, ಅದನ್ನು ಹೇಗೆ ಗಳಿಸ್ದ ಅಂದರೆ ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ತಪಸ್ಸನ್ನು ಮಾಡಬೇಕಾದ್ರೆ ಅವನಿನ್ನೇನು ತಪಸ್ಸಿನಲ್ಲಿ ಸಿದ್ಧಿ ಪಡಿತಾನೆ ಕೌಶಿಕ ಅಥವಾ ವಿಶ್ವಾಮಿತ್ರ ಅನ್ನೋ ಸಂದರ್ಭದಲ್ಲಿ ಯಾರೋ ಒಬ್ಬ ಅಪ್ಸರೆ ಅಥವಾ ಯಾವುದೋ ಒಂದು ಅಡ್ಡಿ ಬಂದು ಅವನ ತಪಸ್ಸು ಹಾಳಾಗ್ತಿತ್ತು, ಅಥವಾ ಯಾರೋ ಒಂದು ಸಹಾಯ ಕೇಳ್ತಿದ್ರು ಅವನು ಕರಗ್ಬಿಟ್ಟು ಹೋಗ್ತಾ ಸಹಾಯ ಮಾಡೋಕೆ ಹೋಗ್ತಿದ್ದ, ಆ ತಪಸ್ಸನ್ನು ಅವನು ಕೈಬಿಡಬೇಕಾಗ್ತಿತ್ತು. ಆದರೆ ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡಿ ಅನೇಕ ಸತಿ ತಪಸ್ಸಿನ ಭಂಗವನ್ನು ತಪೋಭಂಗವನ್ನು ಉಂಟು ಮಾಡಿಕೊಂಡ್ರು ಕೂಡ ಅವನು ಅದನ್ನು ಗಳಿಸ್ತಾ. ಅಂದರೆ ಇದನ್ನು ನಾವು ಕಾನ್ಸಂಟ್ರೇಷನ್ ಲ್ಯಾಪ್ಸ್ ಅಂತೀವಿ. ಯಾವುದೋ ಒಂದನ್ನು ಓದಬೇಕು ಅಂತ ಕೂತ್ಕೊಳ್ತೀವಿ, ಓದ್ತಾ ಇರಬೇಕಾದ್ರೆ ಏನೋ ಒಂದು ಮೊಬೈಲ್ ಬಂದ್ಬಿಡುತ್ತೆ, ಅಥವಾ ಟಿ ವಿಯಲ್ಲಿ ಯಾವುದೋ ಒಂದು ನಮಗೆ ಆಕರ್ಷಕವಾದಂಥ ಅಡ್ವರ್ಟೈಸ್ಮೆಂಟು ಅಥವಾ ಧಾರಾವಾಹಿ ಬರುತ್ತೆ, ಅಲ್ಲಿಗೆ ನಾವು ಬಿಟ್ಬಿಡ್ತೀವಿ. ಆದರೆ ವಾಪಸ್ಸು ಮನಸ್ಸನ್ನು ಕೇಂದ್ರೀಕರಿಸಿ ಸೆಳೆದು ತಂದು ನಾವು ನಿಲ್ಲಿಸಬೇಕು. ಮತ್ತೆ ಜೀವನದಲ್ಲಿ ಬಹಳ ಮುಖ್ಯವಾಗಿರೋದೆ ಈ ಮನಸ್ಸಿನ ಬಗ್ಗೆ ನಾವು ಯಾವ ನಿಲುವನ್ನು ತಗೊಳ್ತೀವಿ ಅನ್ನೋದು. ಮನಸ್ಸನ್ನು ನಾವು ಎಷ್ಟು ಮಟ್ಟಿಗೆ ನಮ್ಮ ಸ್ನೇಹಿತನ ಮಾಡ್ಕೊಳ್ತೀವಿ, ಎಷ್ಟು ಮಟ್ಟಿಗೆ ನಮ್ಮ ಆಪ್ತನ ಮಾಡ್ಕೊಳ್ತೀವಿ, ಅಷ್ಟು ಮಟ್ಟಿಗೆ ಅದರಿಂದ ನಾವು ತುಂಬ ಅಸಾಧ್ಯವೆನಿಸುವಂಥ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋದಕ್ಕೆ ಸಾಧ್ಯವಾಗಿರುತ್ತೆ. ಇದನ್ನು ಡಿ ವಿ ಜಿ ಅವರು ತಮ್ಮ ಈ ಪದ್ಯದಲ್ಲಿ ಹೇಳ್ತಾರೆ. ಘಾಸಿ ಪಡುತ್ತ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ, ಹಿಂದಿನ ಪದ್ಯದಲ್ಲೂ ಬಂತು ಈ ಪದ್ಯದಲ್ಲೂ ಬರ್ತಾ ಇದೆ. ಲೇಸಾಗಿ ಸಾತ್ಮವನು ಅಂದರೆ ಆತ್ಮದ ಉದ್ಧಾರ ಅಂತ ಬಳಸ್ತೀವಲ್ಲ, ಅದು ಒಂದು ಸರ್ತಿಗೆ ಬರೋದಿಲ್ಲ, ಅದು ಮತ್ತೆ ಮತ್ತೆ ಮತ್ತೆ ಮತ್ತೆ ಮಾಡಿದಾಗ ನಾವು ನಮ್ಮ ತಪ್ಪುಗಳನ್ನು ತಿದ್ಕೋಬಹುದು, ನಮ್ಮ ಭಂಗವಾಗಿರೋ ತಪಸ್ಸನ್ನು ವಾಪಸ್ಸು ಮತ್ತೆ ಸರಿಯಾದ ರೀತಿಯಲ್ಲಿ ತಂದು ನಮ್ಮ ಗುರಿಯನ್ನು ಮುಟ್ಟಬಹುದು ಅನ್ನೋದನ್ನು ಡಿ ವಿ ಜಿಯವರ ಈ ಪದ್ಯವು ನಮಗೆ ತೋರಿಸ್ಕೊಡ್ತಾ ಇದೆ.

ವರ್ತನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ವಾಸನೆ ವಿವೇಚನೆಗಳೆರಡಕಂ ಸಂಘರ್ಷೆ ಪ್ರಾಚೀನಕಂ ಪೌರುಷಕ್ಕಮಿರುವಂತೆ ಆಶಾ ವಿನಾಶಮಂ ಧೀಶಕ್ತಿಯುದ್ಭವಮಂ ಈಶಪ್ರಸಾದದಿಂ ಅಂಕುತಿಮ್ಮ ಆಶಾ ವಿನಾಶಮಂ ಧೀಶಕ್ತಿಯುದ್ಭವಮಂ ಈಶಪ್ರಸಾದದಿಂ ಅಂಕುತಿಮ್ಮ

ವಾಸನೆ ವಿವೇಚನೆ ಎರಡು ಮುಖ್ಯವಾಗಿರುವ ಶಬ್ದಗಳು. ವಾಸನೆ ಅಂದ್ರೆ ಇವತ್ತು ನಾವು ಸ್ಮೆಲ್ ಅಂತ ಹೇಳ್ತೀವಿ, ಆ ಅರ್ಥದಲ್ಲಿ ಇಲ್ಲಿ ಬಳಸ್ತಾ ಇಲ್ಲ. ಹಿಂದಿನ ನಮ್ಮ ವೇದಾಂತ ಅಥವಾ ಉಳಿದ ತತ್ವಶಾಸ್ತ್ರದ ಗ್ರಂಥಗಳಲ್ಲಿ ವಾಸನೆ ಎನ್ನುವುದು ಯಾವುದು ನಮ್ಮಲ್ಲಿ ಪ್ರಬಲವಾಗಿ ಒಂದು ಆಸೆಯಾಗಿ ಇಂದ್ರಿಯಗಳ ಮೂಲಕ ನಮ್ಮಲ್ಲಿ ಅಡಗಿದೆಯೋ ಅದನ್ನ ವಾಸನೆ ಅಂತ ಹೇಳ್ತಾರೆ. ಯಾವುದನ್ನೋ ತಿನ್ನಬೇಕು, ಯಾರನ್ನೋ ನೋಡಬೇಕು, ಯಾವುದೋ ಹೂವನ್ನು ಮೂಸಬೇಕು, ಯಾವುದೋ ಪದಾರ್ಥವನ್ನು ನಾಲ್ಗೆ ಮೇಲೆ ಇಟ್ಕೋಬೇಕು, ಒಂದು ಹಾಡನ್ನು ಕೇಳಬೇಕು, ಇದನ್ನ ವಾಸನೆ ಅಂತ ಹೇಳೋದು. ಇನ್ನೊಂದು ಕಡೆ ವಿವೇಚನೆ ಇಲ್ಲ, ಅದು ಬೇಡ, ಆ ರೀತಿ ಮಾಡೋದ್ರಿಂದ ತೊಂದರೆ ಆಗುತ್ತೆ,

0: ಅಂತ ನಮ್ಮ ಬುದ್ಧಿ ನಮ್ಮ ಮನಸ್ಸು ಹೇಳ್ತಾ ಇರ್ತಿದ್ವಿ. ವಿವೇಚನೆ ಯಾವಾಗಲೂ ಜೀವನ ಅಂತ ಹೇಳಿದ್ರೆ ಅದನ್ನ ಬೇಂದ್ರೆ ಅವರು ಒಂದ್ ಕಡೆ ದೈವಾಸುರ ಸಂಗ್ರಾಮ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಒಳಿತು ಕೆಡುಕುಗಳ ಸಂಘರ್ಷ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಡೀತಿರುತ್ತೆ. ಇಲ್ಲಿ ವಾಸನೆ ಮತ್ತು ವಿವೇಚನೆ ಇವೆರಡು ನಡುವಿನ ಸಂಘರ್ಷ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ಸಂಘರ್ಷ ನಮ್ಮಲ್ಲಿ ನಡೆಯೋದನ್ನು ಡಿ ವಿ ಜಿ ಅವರು ಹೇಳ್ತಾರೆ, ಪ್ರಾಚೀನ ಮತ್ತು ಪೌರುಷ. ಅಂದ್ರೆ ಹಿಂದಿನಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಸರಿನೇ ಅಥವಾ ಇವತ್ತು ನನ್ನ ಹೊಸ ಉತ್ಸಾಹದಲ್ಲಿ ನಾನು ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ನಾನು ಹೊರಡ್ತಿದ್ದೀನಲ್ಲ, ಯಾವ್ದು ಸರಿ? ಮನುಷ್ಯನ ಸ್ವಂತ ಶಕ್ತಿ ಸರಿನೇ ಅಥವಾ ಸಂಪ್ರದಾಯವು ಅವನು ಕೊಡ್ತಿರುವಂತ ವಿವೇಚನೆ ಸರಿನೇ? ಇವೆರಡರಲ್ಲೂ ಕೂಡ ಯಾವತ್ತೂ ಸಂಘರ್ಷ ಇದೆ. ಅದಕ್ಕೆ ಡಿ ವಿ ಜಿ ಅವರು ಅದಕ್ಕೆ ಉತ್ತರ ರೂಪದಲ್ಲಿ ಮುಂದಿನ 2 ಸಾಲಲ್ಲಿ ಹೇಳ್ತಾರೆ, ಆಶಾವಿನಾಶಮಂ, ಏನನ್ನಾದರೂ ಮಾಡಬೇಕು, ಏನಾದ್ರೂ ಮಾಡ್ತಾನೆ ಇರಬೇಕು ಅನ್ನೋದು ಒಂದು ಸರಿಯಾದ ನಿಲುವೆ. ಆದರೆ ಏನಾದ್ರೂ ಮಾಡದೆ ಹೋದರೆ ನನ್ನ ಮನಸ್ಸನ್ನು ನಾನು ಏನೂ ಮಾಡಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬಾರ್ದು. ಎಷ್ಟೋ ಕೆಲಸಗಳು ನನ್ನಿಂದ ಆಗದೇ ಇರ್ಬೋದು, ಆಗಿರೋ ಕೆಲಸದ ಬಗ್ಗೆ ಸಂತೋಷ ಪಡೋಣ, ಆಗದೇ ಇರೋ ಕೆಲಸದ ಬಗ್ಗೆ ಚಿಂತೆ ಬೇಡ. ಈ ಥರದ ಒಂದು ಸಮಾಧಾನದ ಸ್ಥಿತಿಯನ್ನು ಅವ್ರು ಹೇಳ್ತಿದ್ದಾರೆ. ಆಶಾ ವಿನಾಶ ಮತ್ತು ಧೀಶಕ್ತಿ ಉದ್ಭವ, ನಮ್ಮ ಆತ್ಮಶಕ್ತಿ, ನಮ್ಮ ಚೈತನ್ಯ ಶಕ್ತಿ ಏನಿದೆ ಅದನ್ನು ನಾವು ಉದ್ಭವ ಮಾಡಿಕೊಳ್ಳೋದು, ಅದನ್ನು ನಾವು ಹೆಚ್ಚು ಮಾಡಿಕೊಳ್ಳೋದು, ಇವೆರಡೂ ನಡೀಬೇಕು. ಒಂದು ಕಡೆ ಆತ್ಮಶಕ್ತಿಯ ಬೆಳವಣಿಗೆ, ಇನ್ನೊಂದು ಆಗಿರುವ ಮತ್ತು ಆಗದೇ ಇರುವ ಕೆಲಸದ ಬಗ್ಗೆ ನಿರ್ಲಿಪ್ತತೆ. ಇವೆರಡನ್ನು ಇಟ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗದೇ ಇರ್ಬೋದು. ಇದಕ್ಕೆ ನಮಗೆ ಬೇಕಾಗಿರೋದು ಈಶಪ್ರಸಾದ, ಅಂದರೆ ದೇವರ ಕರುಣೆ. ಭಗವಂತನ ಕರುಣೆ ಇಲ್ಲದೆ ಏನೂ ಸಾಧ್ಯವಿಲ್ಲ ಅನ್ನೋದು ಡಿ ವಿ ಜಿ ಅವರ ಜೀವನದಲ್ಲೇ ನಂಬಿಕೊಂಡಿದ್ದಂತಹ ಒಂದು ದೊಡ್ಡ ತತ್ವ. ಹಾಗಾಗಿ ಡಿ ವಿ ಜಿ ಅವರು ಬಾಳಿಗೊಂದು ನಂಬಿಕೆ ಅನ್ನೋ ಪುಸ್ತಕ ಬರೆದಿದ್ದಾರೆ, ಬಹಳ ಸೊಗಸಾಗಿರೋ ಪುಸ್ತಕ. ಆ ಪುಸ್ತಕದ ಮುಖಪುಟದಲ್ಲಿ ಬಲಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಇನ್ನೊಂದು ಕೈನಲ್ಲಿ ಆಶೀರ್ವಾದವನ್ನು, ಎಡಗೈನಲ್ಲಿ ಬೆಟ್ಟವನ್ನು ಎತ್ಕೊಂಡು ಬಲಗೈನಲ್ಲಿ ಆಶೀರ್ವಾದವನ್ನು ಮಾಡುವ ಆಂಜನೇಯ ಅಥವಾ ಹನುಮಂತನ ಚಿತ್ರವನ್ನು ಹಾಕಿದ್ದಾರೆ. ಬಹಳ ಇಷ್ಟವಾಗಿರುವಂತಹ ಕಲ್ಪನೆ ಅವ್ರಿಗದು. ಅದು ದೇವರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಎಂಥ ಕಷ್ಟದ ಪರ್ವತಗಳನ್ನು ಎತ್ಕೊಂಡು ನಾವು ಜೀವನವನ್ನು ಲಂಘಿಸಬಹುದು, ಹಾರಬಹುದು ಅನ್ನೋದಕ್ಕೆ ಹನುಮತತ್ವವನ್ನು ಅವರು ತೋರಿಸ್ತಾರೆ. ಇಲ್ಲೂ ಕೂಡ ಈಶಪ್ರಸಾದದಿಂದ ವಾಸನೆ ವಿವೇಚನೆಗಳ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು, ಹಳೆ ಮತ್ತು ಹೊಸದರ ನಡುವಿನ ಸಂಘರ್ಷವನ್ನು ಪರಿಹಾರ ಮಾಡ್ಕೋಬಹುದು ಅಂತ ಡಿ ವಿ ಜಿ ಅವರು ತಿಳಿಸ್ಕೊಡ್ತಾರೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ, ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ, ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ, ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ, ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಇಂದು ಸಂಸತ್ ಭವನದಲ್ಲಿ ಸರ್ವಪಕ್ಷಗಳ ಸಭೆ ನಡೆಸಿದೆ. ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿ ನಾಯಕರಾದ ಕಿರಣ್ ರಿಜಿಜು, ಜಗತ್ ಪ್ರಕಾಶ್ ನಡ್ಡಾ, ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಹಾಜರಿದ್ದರು. ಅಪ್ನಾದಳ್ ನಾಯಕರಾದ ಅನುಪ್ರಿಯಾ ಪಟೇಲ್, ಜೆಡಿಯು ನಾಯಕ ಸಂಜಯ್ ಝಾ, ಟಿಡಿಪಿ ನಾಯಕ ಲಾವು ಶ್ರೀಕೃಷ್ಣ ದೇವರಾಯಲು, ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ಸಮಾಜವಾದಿ ಪಕ್ಷದ ನಾಯಕ ಧರ್ಮೇಂದ್ರ ಯಾದವ್ ಸೇರಿದಂತೆ 40 ಪಕ್ಷಗಳ 50 ಹೆಚ್ಚು ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸಂಸತ್ತಿನ ಸುಗಮ ಕಲಾಪಕ್ಕಾಗಿ ಪ್ರಮುಖ ವಿಷಯಗಳ ರಚನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು.
1: There are various demands by various political parties for discussion. We have said that let parliament function smoothly. Exactly what are the issues to be discussed? That has to be decided in the business advisory committee.

ಎನ್ಸಿಪಿಐ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಗವಹಿಸಿರುವ ನೋಂದಾಯಿತ ಪಕ್ಷವಾಗಿದ್ದು, ಇತ್ತೀಚೆಗೆ ಹಲವಾರು ಬಂಡಾಯ ತೃಣಮೂಲ ಕಾಂಗ್ರೆಸ್ ಸಂಸದರು ಇದಕ್ಕೆ ಸೇರ್ಪಡೆಯಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಟಿಎಂಸಿ ಸಂಸದೆ ಮಹುಮಾ ಮೈತ್ರಾ, ಎನ್ಸಿಪಿಐ ಮಾನ್ಯತೆ ಪಡೆದ ಸಂಸದೀಯ ಪಕ್ಷವಲ್ಲ ಎಂದು ಅವರು ಆರೋಪಿಸಿದರು. ಸರ್ವಪಕ್ಷ ಸಭೆಯ ಸಮಯದಲ್ಲಿ ವಿರೋಧ ಪಕ್ಷಗಳ ಪ್ರತಿಭಟನೆಯನ್ನು ಎನ್ಸಿಪಿಐ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಟೀಕಿಸಿದರು. ಎನ್ಡಿಎಯಲ್ಲಿ ಈಗ ಎನ್ಸಿಪಿಐ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ ಎಂದು ಅವರು ಹೇಳಿದರು. ಈ ಅಧಿವೇಶನದಲ್ಲಿ ಹಲವು ಪ್ರಮುಖ ಮಸೂದೆಗಳನ್ನು ಚರ್ಚಿಸಲು ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳ ಸಹಕಾರ ಕೋರಿದ್ದು, ಅಧಿವೇಶನ ನಾಳೆ ಆರಂಭವಾಗಿ ಮುಂದಿನ ತಿಂಗಳು 13ರವರೆಗೆ ನಡೆಯಲಿದೆ. ನವದೆಹಲಿಯಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಜಾಂಜಿಬಾ ಅಧ್ಯಕ್ಷ ಡಾ ಹುಸೇನ್ ಅಲಿ ವೈನಿ ಭೇಟಿಯಾದರು. ಉಭಯ ನಾಯಕರು ಭಾರತ ತಾಂಜೇನಿಯಾ ನಡುವಿನ ಬಾಂಧವ್ಯದ ಪರಾಮರ್ಶೆ ನಡೆಸಿದರು ಮತ್ತು ಸಹಯೋಗದ ಹೊಸ ಅವಕಾಶಗಳನ್ನು ಅನ್ವೇಷಿಸಿದರು. ಜಾಂಜಿಬಾ ಟಾಂಜೇನಿಯಾದ ಅರೆ ಸ್ವಾಯತ್ತ ಪ್ರದೇಶವಾಗಿದೆ. ಭಾರತ ಟಾಂಜೇನಿಯಾ ಪಾಲುದಾರಿಕೆಯನ್ನು ಮತ್ತು ಶತಮಾನಗಳಷ್ಟು ಹಳೆಯದಾದ ಸಾಗರ, ಸಾಂಸ್ಕೃತಿಕ ಮತ್ತು ಜನರ ನಡುವಿನ ಬಾಂಧವ್ಯಗಳಲ್ಲಿ ಬೇರೂರಿರುವ ವಿಶೇಷ ಸಂಬಂಧವನ್ನು ಸಭೆ ಪುನರುಚ್ಚರಿಸಿದೆ ಎಂದು ಉಪರಾಷ್ಟ್ರಪತಿ ಹೇಳಿದ್ದಾರೆ. ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಪಾಲುದಾರಿಕೆ, ಪ್ರವಾಸೋದ್ಯಮ, ನೀಲಿ ಆರ್ಥಿಕತೆ, ಶಿಕ್ಷಣ, ತಂತ್ರಜ್ಞಾನ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಬಗ್ಗೆ ಉಭಯ ನಾಯಕರು ಚರ್ಚಿಸಿದರು. ಚೆನ್ನೈನಲ್ಲಿರುವ ಐಐಟಿ ಮದ್ರಾಸ್ ಕ್ಯಾಂಪಸ್ಗೆ ಭೇಟಿ ನೀಡಿದ ಬಗ್ಗೆ ಅಧ್ಯಕ್ಷ ಡಾ ಹುಸೇನ್ ಸಂತಸ ವ್ಯಕ್ತಪಡಿಸಿದರು. ದ್ವಿಪಕ್ಷೀಯ ಶೈಕ್ಷಣಿಕ ಸಹಕಾರದಲ್ಲಿ ಹೆಗ್ಗುರುತಿನ ಉಪಕ್ರಮವಾದ ಐಐಟಿ ಮದ್ರಾಸ್ ಜಂಜಿಬಾ ಕ್ಯಾಂಪಸ್ ಅನ್ನು ಸ್ಥಾಪಿಸುವಲ್ಲಿ ಭಾರತದ ಬೆಂಬಲವನ್ನು ಶ್ಲಾಘಿಸಿದರು. ಇದಕ್ಕೂ ಮುನ್ನ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಬೆಳಗ್ಗೆ ಅಧ್ಯಕ್ಷ ಡಾ ಹುಸೇನ್ ಅಲಿ ಅವರನ್ನು ಭೇಟಿ ಮಾಡಿದರು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಅಮಿತ್ ಶಾ, ಭಾಷೆಯ ಮೂಲ ಶಬ್ದಗಳಾಗಿದ್ದು ಭಾಷೆಯಿಂದ ಮಾತ್ರ ಸೂಕ್ತ ಅಭಿವ್ಯಕ್ತಿ ಸಾಧ್ಯ. ದೇಶದ ಸಂಸ್ಕೃತಿಗೆ ಇಂದು ಮಹತ್ವದ ದಿನವಾಗಿದೆ. ಈ ಸಂಗ್ರಹಾಲಯ ನಮ್ಮ ದೇಶದ ವಿಶಾಲ ಸಂಸ್ಕೃತಿಯನ್ನು ಪರಿಚಯಿಸಲಿದೆ ಎಂದರು. ವಿಸ್ತಾರವಾದ ವಿಚಾರಧಾರೆಯನ್ನು ಹೊಂದಿರುವ ಭಾರತೀಯ ಸಂಸ್ಕೃತಿ ಯಾವುದೇ

0: ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆಯಾಗಿದ್ದು ತೀವ್ರ ಬರ ಪರಿಸ್ಥಿತಿ ತಲೆದೋರಿದೆ. ಇಲ್ಲಿಯವರೆಗೆ ಮಲೆನಾಡಿನಲ್ಲಿ ಅತ್ಯಧಿಕ ಶೇಕಡಾ 43% ಮಳೆ ಕೊರತೆಯಾಗಿದ್ದರೆ ಕರಾವಳಿಯಲ್ಲಿ ಶೇಕಡಾ 35% ಹಾಗೂ ಒಳನಾಡಿನಲ್ಲಿ ಸರಾಸರಿ ಶೇಕಡಾ 32% ಕೊರತೆ ದಾಖಲಾಗಿದೆ. ಇದರಿಂದಾಗಿ ರಾಜ್ಯದ 26 ಜಿಲ್ಲೆಗಳ ಒಟ್ಟು 178 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು ವಿಜಯನಗರ ಜಿಲ್ಲೆಯಲ್ಲಿ ಅತ್ಯಂತ ಗರಿಷ್ಠ ಅಂದರೆ ಶೇಕಡಾ 67% ಮಳೆ ಕೊರತೆ ಕಂಡುಬಂದಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಜಲಾಶಯಗಳ ನೀರಿನ ಸಂಗ್ರಹ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 40% ಕುಸಿದಿದೆ. ಜಲವಿದ್ಯುತ್ ಉತ್ಪಾದಿಸುವ ಜಲಾಶಯಗಳಲ್ಲಿ ಶೇಕಡಾ 23% ನೀರಿದ್ದು ಬಿತ್ತನೆ ಕಾರ್ಯದಲ್ಲೂ ಗಣನೀಯ ಹಿನ್ನಡೆಯಾಗಿದೆ. ಮಳೆ ಕೊರತೆಯಿಂದ ರಾಜ್ಯದ 539 ಗ್ರಾಮ ಪಂಚಾಯಿತಿಗಳು ಹಾಗೂ 17 ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ನಿರ್ವಹಣೆಗೆ ಅಧಿಕಾರಿಗಳು ತಂಡವಾಗಿ ಒಗ್ಗಟ್ಟಿನಿಂದ ಕ್ಷೇತ್ರ ಮಟ್ಟದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಮೀಸಲಿಡಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಗೋವಾ ಶಾಸಕಿ ಮತ್ತು ಮಾಜಿ ಕಂದಾಯ ಸಚಿವರಾದ ಜೆನ್ನಿಫರ್ ಮಾನ್ಸೆರಾಟೆ ದೀರ್ಘಾವಧಿ ಅನಾರೋಗ್ಯದ ಬಳಿಕ ಇಂದು ನಿಧನರಾದರು. ಕಂದಾಯ ಸಚಿವ ಅಟನಾಸಿಯೋ ಮಾನ್ಸೆರಾಟೆ ಅವರ ಪತ್ನಿಯಾದ ಜೆನ್ನಿಫರ್ ಮಾನ್ಸೆರಾಟೆ 3 ಬಾರಿ ಗೋವಾ ಶಾಸಕಾಂಗ ಸಭೆಗೆ ಆಯ್ಕೆಯಾಗಿದ್ದರು. ಅವರು ಪ್ರಮೋದ್ ಸಾವಂತ್ ನೇತೃತ್ವದ ಸರ್ಕಾರದ ಏಕೈಕ ಮಹಿಳಾ ಸಚಿವರಾಗಿದ್ದರು. ಜುಲೈ 2019 ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ 10 ಕಾಂಗ್ರೆಸ್ ಶಾಸಕರ ಪೈಕಿ ಜೆನ್ನಿಫರ್ ಮಾನ್ಸೆರಾಟ್ ಕೂಡ ಒಬ್ಬರು. ಭಾರತವು ಲಡಾಖ್ನ ಪ್ಯೂಗಾ ವ್ಯಾಲಿಯಲ್ಲಿ ತನ್ನ ಮೊದಲ ಜಿಯೋಥರ್ಮಲ್ ಕೊಳವೆ ಬಾವಿಗಳ ಕಾರ್ಯನಿರ್ವಹಣೆಯನ್ನು ಆರಂಭಿಸಿದೆ ಎಂದು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಇದು ದೇಶದ ಮೊದಲ 1 ಮೆಗಾವ್ಯಾಟ್ ಭೂಶಾಖದ ವಿದ್ಯುತ್ ಯೋಜನೆಯಾಗಿದ್ದು ಸಮುದ್ರ ಮಟ್ಟಕ್ಕಿಂತ 14,000 ಅಡಿಗಳಿಗಿಂತ ಹೆಚ್ಚು ಎತ್ತರದ ಪ್ರದೇಶದಲ್ಲಿ 1,000 ಮೀಟರ್ ಆಳದಲ್ಲಿ ಕೊರೆಯಲಾಗಿದೆ. ಶುದ್ದ ಇಂಧನ ಪಡೆಯಲು ಭೂಮಿಯ ನೈಸರ್ಗಿಕ ಶಾಖವನ್ನು ಬಳಸಿಕೊಳ್ಳುವತ್ತ ಇದು ಪ್ರಮುಖ ಹೆಜ್ಜೆ ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಹೇಳಿದ್ದಾರೆ. ಈ ಪ್ರಗತಿಯು ದೇಶದ ನವೀಕರಿಸಬಹುದಾದ ಇಂಧನ ಮಹತ್ವಾಕಾಂಕ್ಷೆಗಳಿಗೆ ಬಲ ತುಂಬಲಿದ್ದು ನಿವ್ವಳ ಶೂನ್ಯ ಮತ್ತು ಇಂಗಾಲ ತಟಸ್ಥ ಭವಿಷ್ಯದ ದೃಷ್ಟಿಕೋನಕ್ಕೆ ಪೂರಕ ಎಂದು ಸಚಿವರು ಅಭಿಪ್ರಾಯಪಟ್ಟರು. ನ್ಯೂಯಾರ್ಕ್ನ ನ್ಯೂಜೆರ್ಸಿಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭ. ಇಂದು ಬೆಳಗ್ಗೆ ಮಿಯಾಮಿ ಕ್ರೀಡಾಂಗಣದಲ್ಲಿ 3ನೇ ಸ್ಥಾನಕ್ಕಾಗಿ ನಡೆದ ರೋಮಾಂಚಕ ಪ್ಲೇಆಫ್ನಲ್ಲಿ ಫ್ರಾನ್ಸ್ನ್ನು 6-4 ಅಂತರದಿಂದ ಸೋಲಿಸಿ ಇಂಗ್ಲೆಂಡ್ ಕಂಚಿನ ಪದಕ ಜಯಗಳಿಸಿದೆ. ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಮತ್ತು ಸ್ಪೇನ್ ನಡುವಿನ ರೋಚಕ ಪಂದ್ಯ ವೇದಿಕೆ ಸಜ್ಜಾಗಿದೆ. ವಿಶ್ವಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ಈ ಪಂದ್ಯಕ್ಕೆ ಫುಟ್ಬಾಲ್ ಪ್ರಿಯರು ಕಾತರದಿಂದ ಕಾಯುತ್ತಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ನಿಗದಿತ 50 ಓವರ್ಗಳಲ್ಲಿ 387 ರನ್ಗಳನ್ನು ಗಳಿಸಿದ್ದು ಗೆಲುವಿಗೆ 388 ರನ್ನನ್ನು ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭ. ಸರ್ವಪಕ್ಷಗಳ ಸಹಕಾರ ಕೋರಿದ ಸರ್ಕಾರ. ಕೇಂದ್ರ ಸಚಿವ ಅಮಿತ್ ಶಾ ಅವರಿಂದ ಕೋಲ್ಕತ್ತಾದಲ್ಲಿ ಶಬ್ದ ಸಂಗ್ರಹಾಲಯ ಉದ್ಘಾಟನೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ ಶೇಕಡಾ 39% ಕಡಿಮೆ. ಬಿತ್ತನೆ ಕಾರ್ಯಗಳಿಗೆ ಹಿನ್ನಡೆ. ಫಿಫಾ ವಿಶ್ವಕಪ್ ಫುಟ್ಬಾಲ್. ನ್ಯೂಜೆರ್ಸಿಯಲ್ಲಿ ಇಂದು ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿ. ಪಂದ್ಯ ವೀಕ್ಷಣೆಗೆ ಹಲವೆಡೆ ವ್ಯವಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ನಡುವಿನ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯ ಕೊನೆಯ ಪಂದ್ಯ. ಭಾರತಕ್ಕೆ 388 ರನ್ಗಳ ಗೆಲುವಿನ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದ್ದಾಗ ಪುನಃ

ಗಾನ ಭಜನ ಕಾರ್ಯಕ್ರಮದ ಕೊನೆಯ ಒಂದು ಗೀತೆ ಭೀಮಾ ಚಿತ್ರದಿಂದ. ಹಾಡಿದ್ದಾರೆ ಚರಣ್ ರಾಜ್ ಹಾಗೂ ವೈಶ್. ಹಾಡಿನ ಸಾಹಿತ್ಯ ಕವಿರಾಜ್ ಅವರದ್ದು, ಸಂಗೀತ ಸಂಯೋಜನೆ ಚರಣ್ ರಾಜ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯಿಂದ ಜೀವಸಂಕುಲಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. 16ನೇ ಹಣಕಾಸು

ಆಯೋಗದಲ್ಲಿಯಾದರೂ ಏಮ್ಸ್ಗೆ ಅಗತ್ಯವಿರುವ ಅನುದಾನ ಕಾಯ್ದಿರಿಸಿ ಏಮ್ಸ್ ಘೋಷಣೆ ಮಾಡುವಂತೆ, ರೈಲು ನಿಲ್ದಾಣಗಳ ಅಭಿವೃದ್ಧಿ ವೇಗ ಹೆಚ್ಚಿಸಲು ರೈಲ್ವೆ ಯೋಜನೆಗಳ ಬಾಕಿ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಸಂಸತ್ನಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಸಂಸದ ಜಿ ಕುಮಾರ ನಾಯಕ್ ರಾಯಚೂರಿನಲ್ಲಿಂದು ಹೇಳಿದ್ದಾರೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ತಾಲೂಕುವಾರು ಹಾಗೂ ಗ್ರಾಮ ಪಂಚಾಯತಿವಾರು ಅಧಿಸೂಚಿಸಲಾಗಿರುವ ವಿವಿಧ ಬೆಳೆಗಳ ವಿಮಾ ಮೊತ್ತ, ವಿಮಾ ಕಂತು ಮತ್ತು ನೋಂದಣಿಯ ಅಂತಿಮ ದಿನಾಂಕದ ಮಾಹಿತಿಗೆ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ ಕೆ ತಿಳಿಸಿದ್ದಾರೆ. ಆಂಧ್ರಪ್ರದೇಶ ರಾಜ್ಯದ ಕೆಲವು ಭಾಗಗಳಲ್ಲಿ ಕೋವಿಡ್ ಮಾದರಿ ಲಕ್ಷಣವುಳ್ಳ ಋತುಮಾನದ ಫ್ಲೂ ಪ್ರಕರಣಗಳು ವರದಿಯಾಗಿದ್ದು, ರಾಯಚೂರು ಜಿಲ್ಲೆಯ ಗಡಿ ಭಾಗಗಳಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂಎನ್ ನಂದಿತಾ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ 44 ಗ್ರಾಮ ಪಂಚಾಯಿತಿಗಳಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಜೂನ್ ಅಂತ್ಯದವರೆಗೆ ಒಟ್ಟು 97 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ತಿಳಿಸಿದ್ದಾರೆ. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವೆ ನಡೆಯುತ್ತಿರುವ 3 ಪಂದ್ಯಗಳ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿಯ 3ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ನಿಗದಿತ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 387 ರನ್ ಗಳಿಸಿ ಆಟವಾಡುತ್ತಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು, ಈವರೆಗೆ 39,417 ಮತದಾರರ ಎನ್ಯುಮರೇಷನ್ ಫಾರಂಗಳನ್ನು ವಿತರಿಸಲಾಗಿದೆ. 929,698 ಎನ್ಯುಮರೇಷನ್ ಫಾರಂಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಟೆಹರಾನ್ ಇತ್ತೀಚೆಗೆ ಅಮೆರಿಕದೊಂದಿಗೆ ಸಹಿ ಹಾಕಿದ ಇಸ್ಲಾಮಾಬಾದ್ ತಿಳುವಳಿಕೆ ಒಪ್ಪಂದದಡಿಯ ವಾಷಿಂಗ್ಟನ್ ಒಪ್ಪಂದದ ಉಲ್ಲಂಘನೆ ಮಾಡಿದೆ ಎಂದು ಆರೋಪಿಸಿ ತನ್ನ ಬಾಧ್ಯತೆಗಳನ್ನು ರದ್ದುಗೊಳಿಸಿರುವುದಾಗಿ ಇರಾನ್ನ ಅಂತಾರಾಷ್ಟ್ರೀಯ ವ್ಯವಹಾರಗಳ ಉಪವಿದೇಶಾಂಗ ಸಚಿವ ಖಸೇಮ್ ಗರೀಬಾಬಾದಿ ಇಂದು ಘೋಷಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಆತ್ಮೀಯರೇ, ಇನ್ನೀಗ ಕೇಳಿ ಕಾರ್ಯಕ್ರಮ ಬೆಳ್ಳಿ ಬದುಕು.
2: ವಿವಿಧ ಭಾರತಿ ಬೆಂಗಳೂರು, ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರ.

0: ಬನ್ನಿ, ಎಸ್ ಜಾನಕಿಯವರ ಗಾನಯಾನದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸ್ನೇಹಿತರೆ, ಚಲನಚಿತ್ರ ಸಬಲ ಮಾಧ್ಯಮ. ಈ ಸಬಲ ಮಾಧ್ಯಮವೊಂದರ ಗೆಲುವಿಗೆ ಯಶಸ್ಸಿಗೆ ಕಾರಣ ಏನು ಎನ್ನುವ ಪ್ರಶ್ನೆ ಸದಾಕಾಲಕ್ಕೂ ಕಾಡಿದೆ. ಚಲನಚಿತ್ರದ ಯಶಸ್ಸಿಗೆ ಕಾರಣ ಏನು ಅನ್ನುವ ಪ್ರಶ್ನೆ ಬಂದಾಗ, ಚಲನಚಿತ್ರದ ಕಥೆ ಅಂತ ಕೆಲವರಂದ್ರೆ ಮತ್ತೆ ಕೆಲವರು ನಿರ್ದೇಶನ ಅಂತಾರೆ. ಖಂಡಿತ ಅಲ್ಲ. ಚಿತ್ರದ ಸಂಗೀತ, ಚಿತ್ರದಲ್ಲಿನ ಚಿತ್ರಗೀತೆ ಅಂತಾರೆ ಬಹಳಷ್ಟು ಜನ. ಸಾವಿರಾರು ಜನರ ಮನ ಸೆಳೆಯುವ ಮೋಹಕ ಗೀತೆಗಳು ವರ್ಷಾನುಗಟ್ಟಲೆ ನಮ್ಮ ಮನ ಮಾನಸದಲ್ಲಿ ಸ್ಥಿರವಾಗಿ ಉಳಿಯುತ್ತಿವೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳಲಾಗದ ಭಾವನೆಗಳನ್ನ, ನೋವು ನಲಿವುಗಳನ್ನ, ಸುಖ ದುಃಖಗಳನ್ನ ಹಾಡು ತಿಳಿಸುತ್ತೆ. ಭಾವನೆಗಳನ್ನ ತೀವ್ರಗೊಳಿಸಲು ಹಾಡು ಪೂರಕ. ಇಂತಹ ಭಾವನಾತ್ಮಕ ಹಾಡುಗಳಿಗೆ ಧ್ವನಿ ನೀಡುವ ಗಾಯಕ ಗಾಯಕಿಯರು ನಿಜವಾಗಿಯೂ ಶ್ರೇಷ್ಠರು. ಇಂತಹ

ಅನೇಕ ಉತ್ತಮ ಗೀತೆಗಳನ್ನು ಹಾಡಿ ಕನ್ನಡ ಜನಮಾನಸವನ್ನು ಗೆದ್ದಿರುವ ದಕ್ಷಿಣದ ಗಾನ ಕೋಗಿಲೆಯೆಂದೇ ಪ್ರಖ್ಯಾತರಾದ ಎಸ್ ಜಾನಕಿ ಅವರು ನಡೆದು ಬಂದ ಹಾದಿ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಪ್ರಸಾರವಾಗಲಿದೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಭಾನುವಾರ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ 8:30 ಸರಣಿ ಕಾರ್ಯಕ್ರಮವಾಗಿ ಪ್ರಸಾರವಾಗಲಿದೆ.

0: ಬನ್ನಿ ಎಸ್ ಜಾನಕಿಯವರ ಗಾನಯಾನದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ.
1: ಪಂಚಮ ವೇದ ಎಂದು ಹಾಡಿ ಪ್ರೇಮದ ನಾದವನ್ನ ಸೃಷ್ಟಿಸಿದ ಕೋಗಿಲೆಯೊಂದು ನಮ್ಮ ಸ್ಟುಡಿಯೋಗೆ ಬಂದಿದೆ. 5 ದಶಕಗಳಿಗೂ ಮೀರಿ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ನೀಡಿರುವ ಈ ಕೋಗಿಲೆಯ ಉಪಸ್ಥಿತಿ ಆಕೆಯ ಆರಾಧಕರಾದ ನಮಗೆ ಗಗನವು ಎಲ್ಲೋ ಭೂಮಿಯೋ ಎಲ್ಲೋ ಒಂದೂ ಅರಿಯದ ಅನುಭವವನ್ನು ನೀಡಿದೆ.

0: ಸ್ನೇಹಿತರೆ, ಈ ಕೋಗಿಲೆ ಯಾರು ಅಂತ ತಿಳಿತಲ್ವಾ? ಅವರೇ ನಮ್ಮ ನಿಮ್ಮೆಲ್ಲರ ಹೃದಯ ಸಿಂಹಾಸನಾಧೀಶ್ವರಿ ಅನುಪಮ ಗಾಯಕಿ ಎಸ್ ಜಾನಕಿಯವರು. ಇಂತಹ ಕೋಗಿಲೆ ನಮ್ಮೊಂದಿಗೆ ಮಾತನಾಡಲು ನಮ್ಮ ವಿವಿಧ ಭಾರತೀಯ ಕೇಳುಗರೊಂದಿಗೆ ತಮ್ಮ ಸಂಗೀತ ಪಯಣದ ಹಾದಿಯನ್ನ ನೆನಪಿಸಿಕೊಳ್ಳೋದಕ್ಕೆ ಬಂದಿದ್ದಾರೆ. ಇದು ನಮ್ಮೆಲ್ಲರ ಜೀವನದ ಅಮೃತಗಳಿಗೆ. ಈ ಗಾಯಕಿಗೆ ನಿಮ್ಮ ಪರವಾಗಿ ನಿಲಯದ ಪರವಾಗಿ ಸ್ವಾಗತವನ್ನ ಕೋರಿ ನಮಸ್ಕಾರ ಜಾನಕಿಯಮ್ಮ.
1: ನಮಸ್ಕಾರ.
0: ನಮ್ಮ ಎಷ್ಟೋ ದಿವಸಗಳ ಕನಸನ್ನ ನೀವು ಇವತ್ತು ನನಸು ಮಾಡ್ತಾ ಇದ್ದೀರಾ. ನಮ್ಮ ಕೇಳುಗರು ಬಹಳ ದಿವಸದಿಂದ ಕೇಳ್ತಾ ಇದ್ರು, ಜಾನಕಿ ಅವರನ್ನ ಬಂದಿಲ್ಲ, ಕೋಗಿಲೆಯನ್ನು ಕರೆಸಿಲ್ವಲ್ಲ, ನೀವು ಎಲ್ಲರನ್ನು ಕರೆಸಿದ್ದೀರಾ, ಜಾನಕಿ ಅವರನ್ನ ಕರೆಸಿಲ್ವಲ್ಲ ಅಂತ ನಿಮ್ಮ ಆರಾಧಕರು ಸುಮಾರು ಜನ ನಮಗೆ ದಿನ ಫೋನ್ ಮಾಡ್ತಾ ಇದ್ರು. ಅಂತ ಅವರ ಕೋರಿಕೆಯನ್ನ ಈಡೇರಿಸುವಂತ ದಿನ ಇವತ್ತು ನಮ್ಗೆ ಒದಗಿ ಬಂದಿದೆ. ಮನುಷ್ಯ ಜೀವನದಲ್ಲಿ ಅಮ್ಮ ಎಲ್ರಿಗೂ ಬಾಲ್ಯ ಅನ್ನೋದು ತುಂಬಾ ಮುಖ್ಯ.
1: ಹೌದು.
0: ಈ ಬಾಲ್ಯ ನಿಮಗ್ ಹೇಗಿತ್ತು ಅದನ್ನ ಸ್ವಲ್ಪ ನೆನಪಿಸ್ಕೊಳ್ಳೋಣ.
1: ಬಾಲ್ಯ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗೆ. ನಾನು ಆಕ್ಚುಲ್ ಆಗಿ ಹುಟ್ಟಿದ್ದು ಪಲ್ಲಪಟ್ಲ ಅಂತ ಒಂದು ಚಿಕ್ಕೂರು ಗ್ರಾಮ. ನಮ್ಮ ತಂದೆ ಹೆಸರು ಶ್ರೀರಾಮೂರ್ತಿ, ಅಮ್ಮನ ಹೆಸರು ಸತ್ಯವತಿ. ಹುಟ್ಟಿದ್ದು ಅಲ್ಲೇ ಆಂಧ್ರ ಪ್ರದೇಶ ಗುಂಟೂರು ಡಿಸ್ಟ್ರಿಕ್ಟ್, ಆದ್ರೆ ಬೆಳೆದಿದ್ದೆಲ್ಲ ನೈಜಾಮ್ ಸ್ಟೇಟ್ ಸಿರಿಸಿಳ್ಳ ಅಂತ ಅಲ್ಲಿ ಬೆಳೆದಿದೆ. ನನಗೆ ಹುಟ್ಟವಾಗೆ ನನಗೆ ವಾಯಸ್ಸು ಭಗವಂತ ದೇವರು ಕೊಟ್ಬಿಟ್ರು, ಗಿಫ್ಟ್ ಆಗಿ ಬಂತು ಹಾಡು. ನಾನು ಕಲ್ತ್ಕೊಂಡು ಬಂದ ಹಾಡು ಇಲ್ಲ ಇದು,
0: ಶಾರದೆಯ ವರ ಪ್ರಸಾದ.
1: ನನಗೆ ಅರಿಯದ ವಯಸ್ಸಲ್ಲೇ ನಾನು ಹಾಡ್ತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ರೆ ಪಕ್ಕದ ಮನೆಯವರು ಅವರು ಎಲ್ಲ ನನ್ನ ಎತ್ಕೊಂಡು ಹೋಗೋರು ಅವ್ರ ಮನೆಗೆ ಹಾಡಿಸ್ಕೊಳ್ಳಿಕ್ಕೆ. ಅವಾಗಲೇ ತುಂಬಾ ಅಭಿಮಾನಿಗಳು, ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಆಡ್ತೀನಿ ಅಂತ ಹಾಡಿಸ್ಕೊಳ್ಳೋರು. ಆವಾಗೆಲ್ಲ ಯಾವ್ದು ನೋಡ್ರಿ ಅದು ನನಗೆ ಬರುತ್ತೆ. ಸರ್ಕಸ್ ಮಾಡ್ತೀನಿ, ಡಾನ್ಸ್ ನೋಡ್ರಿ ಡಾನ್ಸ್ ಮಾಡ್ತೀನಿ, ಕೇಳಿ ಕೇಳಿ ಹಾಡೆಲ್ಲ ಹಾಡ್ತೀನಿ ಆತರ. ನಾವು ಮತ್ತೆ ರಾಜಮಂಡ್ರಿಗೆ ಹೋಗಿದ್ದೀವಿ ಆಂಧ್ರ. ರಾಜಮಂಡ್ರಿಯಲ್ಲಿ 10 ವರ್ಷ ನನಗೆ ಬಂದ ಮೇಲೆ ನಮ್ಮ ಅಮ್ಮ ಒಂದು ಕ್ಲಾಸಿಕಲ್ ಮ್ಯೂಸಿಕ್ ಟೀಚರ್ ಹತ್ರ ಕಳಿಸಿದ್ದಾರೆ, ನೀನು ಹೇಗಾದ್ರೂ ಕಲ್ತ್ಕೋಬೇಕು ಅಂತ. ಹೊಡೆದು ಬೈದು ಅಕ್ಕನ ಜೊತೆಯಲ್ಲಿ ಕಳಿಸ್ರೆ ಹೋದೆ. ಅವರು ನಾದಸ್ವರ ವಿದ್ವಾನ್,

ಪೈಡಿ ಸ್ವಾಮಿ ಅಂತ, ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಚೆನ್ನಾಗಿ ಶಿಷ್ಯರಿಗೆ ಚೆನ್ನಾಗಿ ಬರಬೇಕು ಅಂತ ಪ್ರೀತಿಯಿಂದ ಅವರು ಕಲಿತುಕೊಟ್ಟಿದ್ದಾರೆ. ಅವರು ಏನಂದ್ರೆ ಅಂತ ನನ್ನ ಹಾಡು ಅಂದ್ರು, ನಾನು ಹಾಡಿದೆ ಯಾವುದೋ ಒಂದು ಸಾಂಗ್ ಹಾಡಿದೆ. ಅವರು ನಿನಗೆ ಸರಿಗಮ್ಮ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ದೇವರು ನಿನ್ನ ಗಂಟಲಲ್ಲಿ ಇಟ್ಟುಬಿಟ್ಟು ಪ್ರಾಕ್ಟೀಸ್ಗೆ ಸರಿಗಮ ಬೇಕು ಅಂತ ನಗುಮೋಮ ಅನ್ನೋ ಕೀರ್ತನ ಸ್ಟಾರ್ಟ್ ಮಾಡಿದ್ದಾರೆ. ಅದೆಷ್ಟೋ ವರ್ಷಗಳಾದ್ಮೇಲೆ ಆ ಕೀರ್ತನ ಹೇಳ್ತಾರೆ ಅಂತದ್ದು ನಗುಮೋಮನೇ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ನಾನು 1 ಇಯರ್ ಕೂಡ ಕಲ್ತ್ಕೊಳ್ಳಿಲ್ಲ, ಅವರು ಹೋಗ್ಬಿಟ್ರು ಪಾಪ. ಆಮೇಲೆ ನಾನು ನಿಲ್ಲಿಸಿಬಿಟ್ಟಿದ್ದೆ, ನಮ್ಮ ಮನೆಯಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಲ್ಲ,

0: ಕ್ಲಾಸಿಕಲ್ ಮೇಲೆ ಚಿಕ್ಕ ವಯಸ್ಸಲ್ಲಿ ನನಗೆ ಅಷ್ಟು ಇಂಟ್ರೆಸ್ಟ್ ಹೋಗ್ಲಿಲ್ಲ. ಆಮೇಲೆ ರಾಜಮಂಡ್ರಿಯಲ್ಲಿ ಹತ್ರ ಒಂದು ರಾಯಲ್ ಸೀಮಾ ಅಂತ ಅಲ್ಲಿ ಕ್ಷಾಮ ಬಂತು. ಆವಾಗ ರಾಜಮಂಡ್ರಿಯಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಕ್ರಾಂತಿ ಕಲಾ ಮಂಡಳಿ ಅಂತ ಒಂದು ಅಸೋಸಿಯೇಷನ್ ಇಟ್ಟು ಪ್ರೋಗ್ರಾಮ್ಸ್ ಮಾಡಿ ಹಣ ಕಳಿಸ್ತಾ ಇದ್ರು ಡೊನೇಷನ್
1: ಬರಗಾಲ ಬಂದ ಜಾಗಕ್ಕೆ.
0: ಸ್ಟೂಡೆಂಟ್ಸ್ ಎಲ್ಲ ನನ್ನನ್ನು ಹಾಡ್ಲಿಕ್ಕೆ ಕೇಳಿದ್ದಾರೆ. ನಾನು ಆ ಪ್ರೋಗ್ರಾಮ್ಸ್ ಎಲ್ಲ ಹಾಡ್ತಾ ಇದ್ದೆ, ಹಾಡ್ತಾ ಇದ್ರೆ ರೆಕಾರ್ಡ್ಸ್ ಹಾಕಿದ್ದಾರೆ ಅಂತ ಎಲ್ಲರೂ ತಿಳ್ಕೊಳ್ಳೋರು. ಹಿಂದಿ ಸಾಂಗ್ಸ್ ಎಲ್ಲ, ಲತಾ ಮಂಗೇಶ್ಕರ್ ಸಾಂಗ್ಸ್ ಅದೆಲ್ಲ, ತೆಲುಗು ಸಾಂಗ್ಸ್ ಪೀಲೀಲ ಅದು ಅದು ಹಾಡೋದು. ಹಾಗೆ ಪ್ರೋಗ್ರಾಮ್ಸ್ ಮಾಡ್ತಾ ಹಾಗೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಗಂಧರ್ವ ನಾಟ್ಯ ಬೃಂದ ಅಂತ, ಅವರು ಶ್ರೀನಿವಾಸರು, ಅವರು

0: ಡ್ಯಾನ್ಸ್ ಅಲ್ಲಿ ನಾನು ಹಾಡ್ಬೇಕಂತ ಕರೆದಿದ್ದಾರೆ. ಸರಿ, ಡ್ಯಾನ್ಸ್ ಕೂಡ ಹಾಡಿದೆ. ಅದು ಮಧ್ಯೆ ಮಧ್ಯೆ ಈ ಲತಾ ಮಂಗೇಶ್ಕರ್ ಸಾಂಗ್ಸ್ ಇದೆಲ್ಲ ಹಾಡೋದು, ಬರೀ ಜನಗಳೆಲ್ಲ ತುಂಬಾ ಮುಗ್ಧರಾಗ್ತಾ ಇದ್ರು. ನನ್ನ ಬಗ್ಗೆ ನಾನು ಹೇಳಬಾರ್ದು, ಯಾಕಂದ್ರೆ ಈ ಮಾಡ್ಲೇಷನ್ಸ್, ಈ ಸಂಗತಿಗಳು, ಇದೆಲ್ಲ ಹಾಡೋದು ನಾನು ಕಲ್ತ್ಕೊಂಡು ಬಂದಿದ್ದಲ್ಲ,
1: ಅದೇ ದೈವದತ್ವವಾಗಿ
0: ದೇವರು ಹಾಗೆ ಇಟ್ಬಿಟ್ರು. ಅದಕ್ಕೆ ಚಿಕ್ಕ ವಯಸ್ಸಿಂದ ನನಗೆ ನಾನು ಹಾಡೋದಿಲ್ಲ, ಕೃಷ್ಣ ನನ್ನೊಳಗೆ ಹಾಡ್ತಾನೆ ಅಂತ ಒಂದು ನಂಬಿಕೆ, ಹಾಗೆ ಹಾಡ್ತಾ ಇದ್ದೆ. ಆಮೇಲೆ ಹೈದರಾಬಾದ್ಗೆ ಬಂದಿವಿ. ಹೈದರಾಬಾದ್ ಅಲ್ಲಿ ಆವಾಗ ಆವಾಗ ಪ್ರೋಗ್ರಾಮ್ಸ್ ಮಾಡ್ತಾ ಇರೋದು, ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್ಸ್ ನಡೆದಿದೆ. ಆ ಕಾಂಪಿಟೇಷನ್ಸ್ ಅಲ್ಲಿ ನನಗೆ ಪ್ರೈಸ್ ಬಂತು. ಎಲ್ಲಾ ಸ್ಟೇಟ್ ನಿಂದ ನಾನು ಸೆಲೆಕ್ಟ್ ಆಗಿ ಮೆಡ್ರಾಸ್ಗೆ ಬಂದೆ. ಮೆಡ್ರಾಸ್ ಅಲ್ಲಿ ಫೈನಲ್ಸ್ 56 ಅಲ್ಲಿ 56-8 ಆಲ್ಮೋಸ್ಟ್, ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂತು. ಅಂದ್ರೆ ನೀವು ನೋಡ್ರಿ, ಲೈಟ್ ಮ್ಯೂಸಿಕ್ ಅಂದಾಗ ಲೈಟ್ ಮ್ಯೂಸಿಕ್ ಪ್ರೈಸ್ ಕೊಡಬೇಕು, ಕ್ಲಾಸಿಕಲ್ ಹಾಡಿದವರಿಗೆ ಫಸ್ಟ್ ಪ್ರೈಸು, ಪುರಂದರದಾಸ್ ಕೀರ್ತನ ಸ್ವರಗಳೆಲ್ಲ ಹಾಕಿ ರಾಗ ಹಾಡಿದವರಿಗೆ ಫಸ್ಟ್ ಪ್ರೈಸ್ ಕೊಟ್ರು, ನನಗೆ ಸೆಕೆಂಡ್ ಪ್ರೈಸ್. ಹೈದರಾಬಾದ್ ಅಂತ ಮಂಚಾಲ್ ಜಗನ್ನಾಥರಾವ್ ಅಂತ ಜಡ್ಜಿ ಅವರು ಕೂಡ ಮೆಡ್ರಾಸ್ಗೆ ಬಂದ್ರು, ಅವ್ರು ಜಗಳ ಮಾಡಿದ್ದಾರೆ ಅವ್ರ ಜೊತೆಯಲ್ಲಿ. ಏನದು, ನಮ್ಮ ಆರ್ಟಿಸ್ಟ್ ಲೈಟ್ ಅಂದ್ರೆ ಲೈಟೇ ಹಾಡಿದ್ರೆ ಇವರಿಗೆ ಫಸ್ಟ್ ಪ್ರೈಸ್ ಬರಬೇಕಂತ. ಆದ್ರೇನೋ ಅದೇನೋ ಸರಿ, ಹಾಗೆ ಸೆಕೆಂಡ್ ಪ್ರೈಸು. ಫಸ್ಟ್ ಅವಾರ್ಡ್ ಪ್ರೈಸ್ ರಾಜೇಂದ್ರ ಪ್ರಸಾದ್, ಫಸ್ಟ್ ಪ್ರೆಸಿಡೆಂಟ್ ರಾಜೇಂದ್ರ ಪ್ರಸಾದ್ ಹತ್ರ ತಗೊಂಡೆ, ಡೆಲ್ಲಿಗೆ ಹೋಗಿ ಅಲ್ಲಿ ಕೊಟ್ರು. ಆಮೇಲೆ ಮೆಡ್ರಾಸ್ಗೆ ಬಂದಿದ್ದು ನಮ್ಮ ಮಾಮನವರು ವಿ ಚಂದ್ರಶೇಖರಂ, ಮೋನಾ ಆಕ್ಟರ್, ಅವರು ಸ್ವಂತವಾಗಿ ಅವರೇ ಮೇಕಪ್ ಮಾಡಿಕೊಂಡು ನೆಹರು ಹಾಗೆ ಗಾಂಧಿ ಹಾಗೆ ಎಲ್ಲ ಮೇಕಪ್ ಮಾಡಿಕೊಂಡು ಸ್ಟೇಜ್ ಮೇಲೆ ಅಪಿಯರೆನ್ಸ್, ಚಿಕ್ಕ ಚಿಕ್ಕ ನಾಟಕಗಳು ಹಾಡ್ತಾರೆ. ಅವರು ಮೇಕಪ್ ಚೇಂಜ್ ಮಾಡೋ ಒಳಗೆ ಮಧ್ಯೆ ಒಂದು ಸಾಂಗ್ ಹಾಡಬೇಕಂತ ನನ್ನನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಅಮ್ಮ ಹೋಗ್ಬಿಟ್ರು, ಬಾವ ಅಕ್ಕ ಮನೆಯಲ್ಲಿದ್ದೆ, ಅವರು ಕರೆದ್ರೆ ಸರಿ ಅಂತ ಹೋಗಿ ಹಾಡಿದೆ. ಹಾಡೋವಾಗ ಜನಗಳೆಲ್ಲ ತುಂಬಾ ಏನೋ ಉಲ್ಲಾಸ ಅವರಿಗೆ, ಅಯ್ಯೋ ಹೇಗಿದೆ ಲತಾ ಮಂಗೇಶ್ಕರ್ ಹಾಡಿದಾಗಿದೆ ಅದು ಅಂತ. ಆವಾಗ ಒಂದು ಸಾಂಗ್ ಹಾಡಿದೆ ನಾಗಿನ್ ಪಿಕ್ಚರಿಂದ, ಮೇರಾ ದಿಲ್ ಯೇ ಪುಕಾರ್ ಯಾ ಜಾನ್.

ರಾಜಾ ಈ ಸಾಂಗ್ ಹಾಡಿದೆ. ಮುಂಚೆ ಎಲ್ಲರೂ ಗಲಾಟ ಮಾಡಿದ್ದಾರೆ ಹಾಡೋದ್ ಮುಂಚೆ. ನಾನು ಸ್ಟೇಜ್ ಮೇಲೆ ಬಂದ ತಕ್ಷಣ ನನ್ನ ಕಪ್ಪಗೆ ಲೀನ್ ಆಗಿ ಎರಡು ಜಡೆ ಹಾಕೊಂಡು ಪಾವಾಡ ದಾವಣಿ, ನಾನು ನನ್ನ ನೋಡಿದ ತಕ್ಷಣ ಎಲ್ರಿಗೆ ಒಂದು ಕಾಮಿಡಿ ಆಗಿ ನಕ್ಕು. ಸ್ಟೂಡೆಂಟ್ಸ್ ಎಲ್ರು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ರು ಗಲಾಟೆ ಮಾಡಿಬಿಡ ಅಂತ. ಈ ಸಾಂಗ್ ಆಜಾ ಅಂತ ಸ್ಟಾರ್ಟ್ ಮಾಡಿದ ತಕ್ಷಣ ಗಪ್ ಜಿಪ್ ಸೈಲೆಂಟ್ ಆಗಿಬಿಟ್ರು. ಅವಾಗ ಸಾಂಗ್ ಆಗಿದ ತಕ್ಷಣ ಎಲ್ರು ಬಂದ್ಬಿಟ್ಟು ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ, ನೀವ್ ಎಲ್ಲಿದ್ದೀರಿ, ನಿಮ್ ಅಡ್ರೆಸ್ ಕೊಡ್ರಿ, ಈಗೆಲ್ಲ ಗಲಾಟೆ ಮಾಡ್ತಾ ಇದ್ರೆ ನಮ್ಮ ಮಾವನವರು ಸುಮ್ಮನೆ ರೀ ಆರ್ಟಿಸ್ಟ್ ಡಿಸ್ಟರ್ಬ್ ಮಾಡಬೇಡ್ರಿ ಟೈಮ್ ಆಯ್ತು ಅಂತ ನೆಕ್ಸ್ಟ್ ಕ್ಯಾರೆಕ್ಟರ್ ಅವ್ರ ಸ್ಟೇಜ್ ಮೇಲೆ ಬಂದ್ಬಿಟ್ರು.

ಮನದಲ್ಲೇ ನಿಂತಿಹ ನಗುತ್ತಲೇ

ನೆನೆದರೆ ಬರುತ್ತೀಯ ಹರುಷವು? ಏನಿತ್ತು? ಅನುಭವ ತರುವ ಸವಿ ಇನ್ನೆನೆತು

0: ಆಮೇಲೆ ಕೆಲವು ದಿವಸ ಆದ್ಮೇಲೆ ನಾವು ಹೈದರಾಬಾದ್ ಅಲ್ಲಿ ಇದ್ವಿ, ನಮ್ಮ ಮಾಮನವರು ಅವ್ರ ಮಗಳ ಮನೆಗೆ ಅಂದ್ರೆ ನನ್ನ ನಾದಿನಿ ಮನೆ ಕರ್ಕೊಂಡು ಹೋಗಿದ್ರು. ಒಂದ್ರ ದಿವಸ ಅಲ್ಲಿ ನಮ್ಮವ್ರು ಬಂದ್ರು, ಮದ್ವೆ ಆಗ್ಲಿಲ್ಲ ಅವಾಗ, ನೆಲ್ಲೂರಲ್ಲಿ ಇರೋದು. ನೆಲ್ಲೂರಿನಿಂದ ಅವ್ರು ಬಂದ್ರು. ಅವ್ರು ಬರೋದಕ್ಕೆ ಮುಂಚೆನೆ ನಮ್ಮ ಮಾವನವರ ಜೇಬಿನಿಂದ ಫೋಟೋ ಕೇಳಾಗೆ ಬಿದ್ದರು. ನಮ್ಮ ಫೋಟೋ ನಾನು ತೆಗೆದು ಕಳ್ತಾನವಾಗಿ
1: ಇಟ್ಕೊಂಡ್ಬಿಟ್ಟ.
0: ನಾನು ಫೋಟೋ ಮಾಡಿ ಲವ್ ಮಾಡಿದೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಏನು ನಡೆದಿದೆ ಅಂತ ನೀವು ಕೇಳ್ದಿರಲ್ಲ, ಅದಕ್ಕೆ ಹೇಳ್ತಾ ಇದ್ದೆ.
2: ಅಂದ್ರೆ ನಿಮ್ ಮನೆಯವ್ರನ್ನ ನೀವು ಮೊದಲು ಫೋಟೋದಲ್ಲಿ ನೋಡಿದ್ರಿ?
0: ಫೋಟೋದಲ್ಲಿ ಫಸ್ಟ್
2: ನೋಡಿದ್ರಿ?
0: ನೋಡಿ ಆ ಫೋಟೋ ಎತ್ಕೊಂಡು ಕಳ್ಳತನವಾಗಿ ಇಟ್ಕೊಂಡೆ. ಮಾಮನವ್ರಿಗೆ ಗೊತ್ತಿಲ್ಲ. ಆಮೇಲೆ ಅವ್ರು ಬಂದ್ರು, ಬಂದ್ರೆ ಮಾಮ ಇಂಟ್ರೊಡ್ಯೂಸ್ ಮಾಡಿದಾರೆ, ಚೆನ್ನಾಗಿ ಹಾಡ್ತಾಳೆ ಒಂದು ಹಾಡು ಅಂದ್ರು. ನಾನು ಚೋರಿ ಚೋರಿನೆಲ್ಲ ಒಂದು ಸಾಂಗ್ ಇದೆ, ರಸಿಕ್ ಬಲ್ಮ ರಸಿ.

0: ಈ ಹಾಡು ಹಾಡಿದೆ, ಅವರಿಗೆ ಹುಚ್ಚು ಹಿಡಿದಿದೆ.
1: ನಮಗೆ ಹೇಗಾಗಿ
0: ಚೆನ್ನಾಗಿಲ್ಲ, ಆವಾಗ ತುಂಬಾ ಚೆನ್ನಾಗಿತ್ತು. ನಿಜವಾಗ್ ನಾನೇ ಹೇಳ್ತೀನಲ್ಲ, ಆವಾಗ ತುಂಬಾ ಚೆನ್ನಾಗಿ ಹಾಡ್ತಾ ಇದೆ ಅವರು, ತುಂಬಾ ಚೆನ್ನಾಗಿದೆ. ಏನು ಈ ಸಿಂಗರು, ಸಾಧಾರಣವಾದ ಸಿಂಗರ್ ಇಲ್ಲ ಇದು, ವರ್ಲ್ಡ್ ಫೇಮಸ್ ಆಗೋ ಸಿಂಗರ್. ಈ ಸಿಂಗರ್ ಇಟ್ಕೊಂಡು ನೀನು ಮೇಕಪ್ ಚೇಂಜ್ ಮಾಡೋಳಗೆ ಒಂದ್ ಸಾಂಗ್ ಹಾಡಿಸ್ತೀಯ, ಚೆನ್ನಾಗಿಲ್ಲ, ನಾವು ಸಿನಿಮಾ ಫೀಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರು ನಮ್ಮವರು. ಆಮೇಲೆ ಮಾಮನವರು AVM ಸ್ಟುಡಿಯೋಗೆ ಲೆಟರ್ ಬರೆದಿದ್ದಾರೆ, ನಮ್ಮ ಹತ್ರ ಒಂದು ಹುಡುಗಿದೆ ಚೆನ್ನಾಗಿ ಹಾಡ್ತಾಳೆ, ನೀವು ಬೇಕಂದ್ರೆ ಕರಿಬಹುದು, ಇಷ್ಟೇ ಬರೆದಿದ್ದಾರೆ. AVM ಇಂದ ಆಡಿಷನ್ಗೆ ಬನ್ರಿ ಅಂತ ಲೆಟರ್ ಬಂತು. ಹೋಗಿದ್ವಿ ಮೆಡ್ರಾಸ್ಗೆ, ಈ ಸಾಂಗ್ ಹಾಡಿದೆ ಇಂಟರ್ವ್ಯೂ ಅಲ್ಲಿ. ಏನು ನೋಡಿ ಆಡಿಷನ್ ಅಲ್ಲಿ ಸಾಂಗ್ ಹಾಡಿದ್ರೆ ಸ್ಟುಡಿಯೋನಲ್ಲೆಲ್ಲ ಹೊರಗಡೆ ಜನಗಳು ಗುಂಪು ಕೂಡಿಬಿಟ್ರು, ಏನು ಮೈಕ್ ಕೊಟ್ಬಿಟ್ರು, ನಾ ಹಾಡ್ದಾ ಇದೆ ಏನೇನೇನೋ ಹಾಡು. ಆರ್ ಸುದರ್ಶನ ಇಲ್ಲ ಮಿಸ್ ಲೀಲಾವತಿ, ಅದೆಲ್ಲ ನಿಮ್ಗೆ ಗೊತ್ತಲ್ಲ.
1: ಸುದರ್ಶನ
0: ಮ್ಯೂಸಿಕ್ ಡೈರೆಕ್ಟರ್, ಗೋವರ್ಧನ ಸುದರ್ಶನ್ ಇಬ್ರು ಸ್ಟಾಫ್ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗಿ ಅಲ್ಲಿದ್ರು ಅವಾಗ
1: AVM
0: ಅಲ್ಲಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಜನಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಮೇಯಪ್ಪ ಚೆಟ್ಟಿಯಾರ್ ಎಲ್ಲರೂ ಅವ್ರು

0: ಏನೋ ಏನ್ ವಾಯ್ಸ್ ಏನ್ ಹಾಡ್ತಾ ಇದ್ದಾಳೆ, ತುಂಬಾ ಮೈ ಮರೆತು ಹೋದ್ರು. ಆಗ ಸ್ಟಾಫ್ ಆರ್ಟಿಸ್ಟ್ ಆಗಿ ಮಾಸ ಸಂಬಳಕ್ಕೆ ನನ್ನನ್ನು ಸೇರಿಸ್ಕೊಂಡ್ರು. ಎವಿಎಂ ಒಂದು ಸಿಂಗರ್ ಸೇರಿಸ್ಕೊಂಡ್ರೆ ಅಂದ್ರೆ ಸಾಧಾರಣವಾಗಿ ತಗೊಳ್ಳಲ್ಲ ಅಂತ ಹೆಸರಿದೆ, ತುಂಬಾ ದೊಡ್ಡ ಕನ್ಸರ್ನ್ ಅಲ್ಲ ಅದು, ಸಾಧಾರಣವಾದವರ ಅವರು ತಗೊಳ್ಳಲ್ಲ ಅಂತ ಹೆಸರು. ನಾನು ಮುಂಚೆನೆ ಸುಶೀಲಾ ಸ್ಟಾಫ್ ಆರ್ಟಿಸ್ಟ್ ಆಗಿದ್ರು ಅಲ್ಲಿ,
1: ಸರಿ
0: ಅವ್ರು ಬಂದ್ರು ಆಮೇಲೆ ನಾನು ಹೋದೆ. ಈ ಹೆಸರಲ್ಲಿ ಏನಾಯ್ತು, ಹೊರಗಡೆ ಎಲ್ಲರೂ ನನ್ನ ಕರೆದು ಹಾಡು ಹಾಡಿಸಿದ್ದಾರೆ, ಒಬ್ರು ಮನೆಗೆ ಹೋಗೋ ವಿಷಯನೇ ಇಲ್ಲ, ಯಾರನ್ನು ಕೇಳೋದಿಲ್ಲದೆ ಆಟೋಮೆಟಿಕ್ ಆಗಿ ನನಗೆ ಸಾಂಗ್ಸ್ ರೆಕಾರ್ಡಿಂಗ್ಸ್ ಬಂತು. ದಿನಾಗ್ಲೂ ರೆಕಾರ್ಡಿಂಗ್ ಆವಾಗಲಿಂದ ಎವ್ರಿ ಡೇ 10 ವರ್ಷ ಕಾಂಟ್ರಾಕ್ಟ್, 10 ತಿಂಗಳಲ್ಲೇ ಕ್ಯಾನ್ಸಲ್ ಮಾಡಿದ್ದೀವಿ ಕಾಂಟ್ರಾಕ್ಟ್, ತುಂಬಾ ಬ್ಯುಸಿ. 2 ವೇಳೆ ರೆಕಾರ್ಡಿಂಗ್ಸ್ ಹಾಗೆ ನಡೆದಿದೆ. ಫಸ್ಟ್ ರೆಕಾರ್ಡಿಂಗ್ ಎವಿಎಂ ಅಲ್ಲಿ ಹಾಡೋಕೆ ಮುಂಚೆನೆ ಹೊರಗಡೆ ಹಾಡಿದೆ, ತಮಿಳ್ ಟಿ ಚಲ್ಪತ್ರಾವ್ ಅಂತ ಮಾವನ ಮಗಳು ಮಾಡಿದಾರಲ್ಲ ಅವರು ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಅವರು ಮ್ಯೂಸಿಕ್ ಅಲ್ಲಿ ತಮಿಳ್ ಶೋಕ ಗೀತೆ
1: ಯಾವ ಹಾಡೋದು,
0: 2 ಸಾಂಗ್ಸ್ ಶೋಕ ಗೀತೆ ಹಾಡಿದ್ರೆ ಪಿಕ್ಚರ್ ಬರ್ಲಿಲ್ಲ. ಅದು ವಿಧಿಯನ್ ವಿಳೆಯಾಟ್ಟು ಅಂದ್ರೆ ವಿಧಿ ಆಟ, ವಿಧಿ ಆಟ ಅಂತ ಆ ಪಿಕ್ಚರ್ ವಿಧಿ ಆಟ ಆಡಿದೆ, ಪಿಕ್ಚರ್ ಬರ್ಲೇ ಇಲ್ಲ. ಅಂದ್ರೆ ಸಾಂಗ್ ಕೂಡ ನನ್ನ ಹತ್ರ ಇಲ್ಲ, ಆ ಒಂದು ಲೈನ್ ಮಾತ್ರ ಜ್ಞಾಪಕ ಇದೆ, ಹಾಡ್ತೀನಿ
1: ಅಳ್ತಾ ಹಾಡುದು
0: ತುಂಬಾ. ಅಂತಹದ್ದು 2 ಸಾಂಗ್ಸ್ ಸಾವಿತ್ರಿ ಹೀರೋಯಿನ್ ಅಂದ್ರು, 2 ಸಾಂಗ್ಸ್ ರೆಕಾರ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂತು, ಎಲ್ಲರೂ ತುಂಬಾ ಪ್ಲೀಸ್ ಆಗಿದ್ದಾರೆ. ತಮಿಳ್ ಅಂದ್ರೆ ಏನೋ ಅವಾಗ ಒಂದು ಲೆಟರ್ ಕೂಡ ಗೊತ್ತಿಲ್ಲ, ಆದ್ರೆ ತುಂಬಾ ಕರೆಕ್ಟ್ ಆಗಿ ನಮ್ಮ ತಮಿಳ್ ಅವರು ಹಾಡಿದಾಗೆ ಇದೆ ಅಂತ ಎಲ್ಲರೂ ಮೆಚ್ಕೊಂಡ್ರು.
1: ಅದ್ ಹೇಗ್ ಸಾಧ್ಯ ಆಯ್ತು ನೀವು ತಮಿಳ್ ಅಭ್ಯಾಸ ಮಾಡ್ಕೊಂಡ್ರೆ?
0: ಏನಿಲ್ಲ, ಒಂದು ಲೆಟರ್ ಕೂಡ ಗೊತ್ತಿಲ್ಲ ಅವಾಗ ಏನ, ಆದ್ರೇನು ತೆಲುಗಲ್ಲಿ ಬರ್ಕೊಂಡು ಹಾಡಿದೆ. ಅವ್ರು ತುಂಬಾ ಲೈಕ್ ಮಾಡಿದ್ದಾರೆ ಎಲ್ರು. ಸುಮ್ಮನೆ ಒಂದು ಲೈನ್ ಹಾಡ್ತೀನಿ, ಪೇದೈ ಪಾಳಾನದೇನೋ, ಈ ತರ ಅಳ್ತಾ ಹಾಡೋ ಸಾಂಗು. ಸಾಂಗ್ ಎಲ್ಲ ಜ್ಞಾಪಕ ಇಲ್ಲ, ಹಾಡಿದ್ದೇನೆ. ಇನ್ನೊಂದು ಸಾಂಗ್ ಇನ್ನೂ ಹೆವಿ, ಅಯ್ಯೋ ಅಳ್ತಾ ಅಳ್ತಾ ಹಾಡೋ ಸಾಂಗ್. 2 ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ.
1: ಟಿ ಚಲ್ಪತಿರಾವ್
0: ಚಲ್ಪತಿರಾವ್ ಮ್ಯೂಸಿಕ್ ಅದೇ ಪಿಕ್ಚರ್, 9-to-1 ಕಾಲ್ ಶೀಟ್ ಅಲ್ಲಿ 2 ಸಾಂಗ್ ಮಾಡಿದ್ದಾರೆ.
1: ಅಂದ್ರೆ ನೀವು ಚಿತ್ರರಂಗಕ್ಕೆ ಬಂದು ಹಾಡಿದ ಮೊದಲು
0: ಹಾಡೋದು, ಆಮೇಲೆ ನೆಕ್ಸ್ಟ್ ಡೇನೆ ತೆಲುಗು MLA ಅಂತ ತೆಲುಗು ಪಿಕ್ಚರ್, ಪೆಂಡ್ಯಾಲ ನಾಗೇಶ್ವರರಾವ್ ಅವರ ಮ್ಯೂಸಿಕ್, ಅದರಲ್ಲಿ ನಾನು ಘಂಟಸಾಲ ಡ್ಯುಯೆಟ್, ಫಸ್ಟ್ ತೆಲುಗು ಸಾಂಗ್ ವಿತ್ ಘಂಟಸಾಲ. ದೊಡ್ಡ ಸಿಂಗರ್ ಅಲ್ಲ ಅವರು, ಅವ್ರ ಜೊತೆಯಲ್ಲಿ ಡ್ಯುಯೆಟ್. ಅಯ್ಯೋ ಘಂಟಸಾಲ ಅಂದ್ರೆ ಅವಾಗ ದೇವರು, ಅವರು ದೊಡ್ಡ ಸಿಂಗರ್ ಅಲ್ಲ ಅವಾಗ, ಘಂಟಸಾಲ ಅಂದ್ರೆ ಅವ್ರ ಜೊತೆಯಲ್ಲಿ ಹಾಡ್ಬೇಕಂದ್ರೆ ಸರಿ ಹಾಡಿದೆ. ಅದು ಹೀಗೆ ಸ್ವಲ್ಪ ಹ್ಯಾತಸೆ, ಅದು ತುಂಬಾ ಪಾಪ್ಯುಲರ್ ಆಯ್ತು. ಗೋಲ್ಡನ್ ಜೂಬ್ಲಿ ನಡೆದಿದೆ ನನಗೆ ಹೈದರಾಬಾದ್ ಅಲ್ಲಿ, ಆವಾಗ ಕೂಡ ಆ ಸಾಂಗ್ ಹಾಡೋದ್ರು ನಾನು, ಅಷ್ಟು ಹಿಟ್ಟು ಅದು. ಪ್ಯಾತಾ ಸಾದ್ರಿ ಕೂಡ, ಅದು ಕೂಡ ಸಾವಿತ್ರಿ ಮೇಲೆ ರಿಯಾಕ್ಷನ್, ಹಾಡೋರು ಬೇರೆ, ಲಂಬಾಡಿ ಅವರು ಹಾಡ್ತಾ ಇರ್ತಾರೆ, ಆದ್ರೆ ರಿಯಾಕ್ಷನ್ ಮಾಡಿ ಮೇಲೆ ಸಾವಿತ್ರಿ ರಿಯಾಕ್ಷನ್ ಸ್ಯಾಕ್ಷನ್ ಅದು ಆತರ. ಅದು

ಈ ಹಾಡು ಇದೊಳ ಅಳದ ಹಾಡಿದೆ. ಏನು ಈ ಥರ ಸೆಕೆಂಡ್ ಸಾಂಗ್ ಕೂಡ ಅಳೋ ಸಾಂಗ್ ಹಾಡಿದೆ, ತುಂಬ ಹಿಟ್ ಆಯಿತು. ಆಮೇಲೆ ಮಲಯಾಳ, ಮಲಯಾಳದಲ್ಲಿ ಕೂಡ ಅಳೋ ಸಾಂಗ್. ಈಗ ನಾನು ಹೇಳಿದ್ದೀನಿ ನೋಡ್ರಿ ನಾಗಿನ ಸಾಂಗು, ಆ ಸಾಂಗು

ತಿರುಗೆ ಆತರ ಏನೋ ಬರುತ್ತೆ ವರ್ಡ್ಸ್ ಜ್ಞಾಪಕ ಇಲ್ಲ. ಅದು ಅಳ್ತ ಹಾಡೋ ಸಂಗೆ ನೋಡಿ, ಮೂರು ಭಾಷೆಯಲ್ಲಿ ಹಾಗೆ ಹಾಡಿದೆ. ಕನ್ನಡ ನೆಕ್ಸ್ಟ್ ಕನ್ನಡ ಬಂತು, ಕನ್ನಡ ಮಾತ್ರ ಹಾಡಿದ್ದು ಹ್ಯಾಪಿ ಸಾಂಗ್. ರಿಲೀಸ್ ಆಯಿತು ಪ್ಯಾಥಸ್. ಫಸ್ಟ್ ಹಾಡಿದ್ದು ಕೃಷ್ಣ ಗಾರುಡಿ, ಭಲೆ ಭಲೆ ಗಾರುಡಿ ಬರುತ್ತೀಯ ನೋಡಿ. ಕನ್ನಡದಲ್ಲಿ ನಾನು ಹಾಡಿದ್ದು ಫಸ್ಟ್ ಸಾಂಗ್ ಅದು.

ನನ್ ಕೃಷ್ಣ ಅಂದ್ರೆ ಇಷ್ಟ ಇಲ್ಲ ನನಗೆ. ಆ ಪಿಕ್ಚರ್ ಅಲ್ಲಿ ಕೃಷ್ಣ ಗಾರುಡಿ ಸಿನಿಮಾ ಅದರಲ್ಲಿ ಹಾಡಿದ್ದೀನಿ. ರಿಲೀಸ್ ಆಗಿದ ಪಿಕ್ಚರ್ ರಾಯರ ಸೊಸೆ. ತಾಳಲೆಂತು ಶೋಕ ವೇಗ ಆ ಸಾಂಗ್ ಅದು ಫಸ್ಟ್ ರಿಲೀಸ್ ಆಕ್ಚುಲ್ ಆಗಿ. ಈಗ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ರೆಕಾರ್ಡಿಂಗ್ಸ್ ನಡೀತಾ ಇತ್ತು. ಎರಡು ವೇಳೆ ಯಾವ್ದೋ ಒಂದು ರೆಕಾರ್ಡಿಂಗ್ಸ್. 20 ಸಾಂಗ್ಸ್ ಹೊರಗಡೆ ಹಾಡಿದ ಮೇಲೆನೆ AVM ಸ್ಟುಡಿಯೋನಲ್ಲಿ ರೆಕಾರ್ಡಿಂಗ್ ಆಯ್ತು. ಅದು ಫಸ್ಟ್ ಸಿನಾಲಿಸ್ ಅಲ್ಲಿ ಹಾಡಿದ್ದು, ಆಮೇಲೆ AVM ಅಲ್ಲಿ ರೆಕಾರ್ಡಿಂಗ್ ಬಂತು. ಅದು ಭಾಯಿ ಭಾಯಿ ಅಂತ ಒಂದು ಪಿಕ್ಚರ್ ಇದೆ ಹಿಂದಿನಲ್ಲಿ. ಅದು ಲತಾ ಮಂಗೇಶ್ಕರ್ ಸಾಂಗ್ಸ್ 5 ಸಾಂಗ್ಸ್ ನಾನು ಹಾಡಿದೆ ಅದಕ್ಕೆ. ನಿಮ್ಮೆ ಅಂತ ಆಕ್ಟ್ರೆಸ್ ಅದಕ್ಕೆ, ಅದು ಅಳತಾ ಹಾಡೋದೆ. ಅದರಲ್ಲಿ ಒಂದು ಸಾಂಗ್ ಸರ್

0: ವಿವೇದನ ಈ ಸಾಂಗ್ ಸಿನ್ಹಲೀಸ್ ಫಸ್ಟ್ ಹಾಡಿದ್ದು ಅಳೋ ಸಾಂಗ್ ಸಿನ್ಹಲೀಸ್ ಅಲ್ಲಿ. ಈ ತರ ನನ್ನ ಕ್ಯಾರಿಯರ್ ಫಿಲ್ಮ್ ಫೀಲ್ಡ್ ಅಲ್ಲಿ ಸ್ಟಾರ್ಟ್ ಆಯ್ತು.
1: ಅಂದ್ರೆ ನೀವು ಆವತ್ ಟ್ಯಾಲೆಂಟ್ ಇದಕ್ಕೆ 50 ವರ್ಷ ನಮ್ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ.
2: ಭಾರತೀಯ ಚಿತ್ರರಂಗದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಗಾಯಕಿ ಎಸ್ ಜಾನಕಿಯವರ ಹೆಸರು ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಬೇಕಾದ ಹೊಂಗದಿರು. ಅಸಂಖ್ಯ ಹಾಡುಗಳನ್ನು ಹಾಡಿದರೂ ಇಂದಿಗೂ ದಣಿವರಿಯದ ಮಹಾನ್ ಚೇತನ. ಶಾಸ್ತ್ರೀಯ ಗೀತೆಯಾಗಲಿ, ಭಕ್ತಿಗೀತೆಯಾಗಲಿ, ಚಿತ್ರಗೀತೆಯಾಗಲಿ ಮಾಧುರ್ಯದ ಮುದ್ರೆಯೊಂದಿಗೆ ಸ್ವಂತಿಕೆಯ ಸಹಿ ಛಾಪಿಸಿ ಜನಮಾನಸದಲ್ಲಿ ಭದ್ರವಾಗಿ ನೆಲೆಯೂರಿದ ಅತ್ಯದ್ಭುತ ಪ್ರತಿಭೆ ಎಸ್ ಜಾನಕಿ. ಹುಟ್ಟಿನಿಂದ ಗಾಯಕಿ, ಪಟ್ಟಿನಿಂದ ಸಾಧಕಿ. ಎಸ್ ಜಾನಕಿಯವರು ಹುಟ್ಟಿದ್ದು 1938 ಏಪ್ರಿಲ್ 23 ತಾರೀಖು.

0: ಬನ್ನಿ ಎಸ್ ಜಾನಕಿಯವರ ಗಾನಯಾನದಲ್ಲಿ ನಾವು ನೀವು ಪಾಲ್ಗೊಳ್ಳೋಣ.
1: ನಮ್ಮ ಕಾಲದ ಅಚ್ಚರಿ ಎಂದೇ ಶ್ಲಾಘಿಸಲ್ಪಟ್ಟ ಮಹಾನ್ ಗಾಯಕಿ ಬೆಳ್ಳಿತೆರೆಗೆ ಹಾಡಲು ಆರಂಭಿಸಿ 50 ವರ್ಷಗಳು ತುಂಬಿದೆ. 8 ವರ್ಷದ ಮಗುವಿನಿಂದ 60 ವರ್ಷದ ವಯೋವೃದ್ಧೆಯವರೆಗೆ ಸರಿಹೊಂದುವಂತೆ ಧ್ವನಿ ವೈವಿಧ್ಯ ನೀಡಿದ ಅವರು ಮಂದರದಿಂದ ತಾರಕದವರೆಗೂ ಒಂದೇ ಮಾದರಿಯ ಕಂಠ ಸೌಷ್ಠವ ಮೆರೆದವರು. 17 ಭಾಷೆಗಳಲ್ಲಿ ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ ಎಲ್ಲವೂ ಸೇರಿ 58,000 ಗೀತೆಗಳನ್ನು ಹಾಡಿರುವ ಅವರು ಇಂದಿಗೂ ತಮ್ಮ ಧ್ವನಿಯಲ್ಲಿ ಅದೇ ತಾಜಾತನ ಉಳಿಸಿಕೊಂಡು ಬಂದಿರುವರು. ಅವರ ಹೆಸರನ್ನು ಕೇಳಿಯೇ ರೋಮಾಂಚನಗೊಳ್ಳುವವರು ಎಷ್ಟೋ.

ನಂಬಿದೆ ನಿನ್ನ ನಾಮದೇವತೆ, ಶೃಂಗಾರಶೀಲ ಕರೇ ಕೋಗಿಲೆ ಮಾಧವನ, ನಿನ್ನ ಸವಿನೆನಪೆ ಆರಾಧನೆ, ಸುಖದ ಸ್ವಪ್ನಗಾನ ಇಂದು ಎನಗೆ ಗೋವಿಂದ, ಸುವಿ ಸುವಾಲೆ ತುಂಬಿತು ಮನವ, ರವಿ ನೀನು ಆಗಸದಿಂದ ಮಲಿವ ಮನ, ನಗುವ ನಯನ ದೋಣಿ ಸಾಗಲಿ ಮುಂದೆ ಹೋಗಲಿ, ತೆರೆದಿದೆ ಮನೆ ಬಾ ಓ ಅತಿಥಿ, ಗಗನವೂ ಎಲ್ಲೋ ಭೂಮಿಯೂ ಎಲ್ಲೋ, ಮಧುರವಾದ ಈ ಹಾಡುಗಳನ್ನು ಯಾರು ಹಾಡಿದ್ದು ಎಂದು ಕನ್ನಡಿಗರನ್ನ ಕೇಳುವುದೇ ಬೇಡ. ಯಾರನ್ನೇ ಕೇಳಿದರೂ ಹಿಂದೆ ಮುಂದೆ ನೋಡದೆ ಗಾಯಕಿಯ ಹೆಸರನ್ನ ಅಭಿಮಾನದಿಂದ

ಗೌರವದಿಂದ ಪ್ರೀತಿಯಿಂದ ಹೇಳುತ್ತಾರೆ. ಹೌದು, ಎಸ್ ಜಾನಕಿಯವರದು ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಹೆಸರು. ಇಂಥದೇ ಜನಪ್ರಿಯತೆ ಅವರಿಗೆ ಆಂಧ್ರಪ್ರದೇಶ, ತಮಿಳುನಾಡು, ಕೇರಳಗಳಲ್ಲೂ ಇದೆ. ಸುಕೋಮಲ ಧ್ವನಿ, ಏಕತಾನತೆಯನ್ನ ಅಷ್ಟು ದರದಲ್ಲಿ ಇಡುವ ರಾಗವೈವಿಧ್ಯ, ಯಾವುದೇ ಗೀತೆ, ಕೃತಿ, ಹಾಡನ್ನು ಆಯಾ ಭಾಷೆಯ ಸೊಗಡು ಸೊಗಸನ್ನ ಅರ್ಥ ಮಾಡಿಕೊಂಡು ಹಾಡುವ ಗುಣ, ಚಿತ್ರ ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕನ ಮನದಿಂಗಿತಕ್ಕೆ ಸ್ಪಂದಿಸಿ ಅವರಿಗೆ ತೃಪ್ತಿ ಭರಿಸುವ ರೀತಿಯಲ್ಲಿ ಹಾಡುವ ಗಾಯನ ಶೈಲಿ, ಜನಮನದಾಳಕ್ಕೆ ಇಳಿಯುವ ಅನನ್ಯ ಕಲೆಗಾರಿಕೆ ಮುಂತಾದ ವಿಶೇಷ ಜಾನಕಿಯವರದು.

0: ಜಾನಕಿ ಅಮ್ಮ, ನನಗೆ ಪ್ರಶ್ನೆ ಬರ್ತಾ ಇದೆ ಏನಂದ್ರೆ, ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಹೊರಗ್ ಬಂದು ಹಾಡೋದು ಬಹಳ ಕಷ್ಟದ ದಿನಗಳು ಅಂದ್ರೆ 50 ವರ್ಷದ ಹಿಂದೆ ಹೋದಾಗ, ಆಗ ನಿಮ್ಮ ಮನೋವೇದಿಕೆ ಹೇಗಿತ್ತು, ನೀವು ಯಾತ್ರ ಧೈರ್ಯ ತಗೊಂಡ್ರಿ?
1: ನನಗೆ ಏನು ಗೊತ್ತಿಲ್ಲ ರೀ, ಹಾಡೋದ್ರೆ ಹಾಡೋದಷ್ಟೇ, ನನಗೇನು ಅವ್ರು ಹಾಡ್ ಕೊಡ್ತಾರೆ ಹಾಡೋದು, ಈ ಹಾಡ್ ಬರ್ದ ಬಾರ್ದು ಏನು ಗೊತ್ತಿಲ್ಲ. ಆಮೇಲೆ

0: ಒಂದು ಲೆವೆಲ್ಗೆ ಅದನ್ನ ಒಂದ್ ರೀತಿಲಿ ಹೇಳ್ಬೇಕಾದ್ರೆ ಅದನ್ನು ಮೀರಿ ನೀವು ಹಾಡ್ಬಿಟ್ರಿ.
1: ಅದು ಕ್ಲಾಸಿಕಲ್, ನನಗೇನು ಕ್ಲಾಸಿಕಲ್ ಬರ್ತೀಯನು ಏನಿಲ್ಲ, ಆದ್ರೇನು ಸಾಂಗ್ ನಾನು ಹಾಡಿದ್ದೀನಿ. ಹಾಡೋದಂದ್ರೆ ನನ್ನನ್ನು ಅವ್ರು ನೆನೆಸಲಿಲ್ಲ, ನಾನು ಹಾಡ್ಬೇಕಂತ ಅವ್ರಿಗೆ ಮೈಂಡ್ ಅಲ್ಲಿಲ್ಲ. ಹೊಸ ತಾನೇನು 60 ರೆಕಾರ್ಡಿಂಗ್ ಆಯ್ತು, ನಾನು 57 ಬಂದೆ. ನಾನು ಅಂತ ಮೈಂಡ್ ಅಲ್ಲಿ ಇಟ್ಕೊಳ್ಲಿಲ್ಲ, ಅವ್ರ ಯಾರೋ ದೊಡ್ಡವರು ಎಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಲತಾ ಮಂಗೇಶ್ಕರ್ ಹಾಡ್ಬೇಕು ಈ ತರ ಎಲ್ಲ ಇತ್ತು. ಅದು ಟ್ರ್ಯಾಕ್ ತೆಗೆದಿದ್ದಾರೆ. ಅದು ಟ್ರ್ಯಾಕ್ ತೆಗೆದ ಕಾರಣ ಒಂದಿದೆ, ಯಾಕಂದ್ರೆ ನಾನು ಸ್ವಲ್ಪ ಪಿಚ್ ಜಾಸ್ತಿ, ಶ್ರುತಿ ಜಾಸ್ತಿ ಇರುತ್ತೆ.
0: ಹೌದು,
1: ಅದಕ್ಕೆ ಅದು ಲತಾ ಮಂಗೇಶ್ಕರ್ ಮೈಂಡ್ ಅಲ್ಲಿದೆ. ಆಮೇಲೆ ಒಂದು ವಿಷಯ ಏನಂದ್ರೆ, ದೊಡ್ಡ ಹಾಲು ಅವಾಗ ನಾವು ರೆಕಾರ್ಡಿಂಗ್ ಮಾಡೋದು ಸಪ್ರೇಟ್ ಆಗಿ ವಾಯ್ಸ್ ರೂಮ್ ಇಲ್ಲ. ಈಗೆಲ್ಲ ವಾಯ್ಸ್ ರೂಮ್ ಬಂತಲ್ಲ, ಆಮೇಲೆ ತನಿಯಾಗಿ ವಾಯ್ಸ್ ರೂಮ್ ಇಲ್ಲ, ಒಂದೇ ಹಾಲ್ ಅಲ್ಲಿ ಅವ್ರು ಬಾರಿಸಬೇಕು, ನಾವು ಹಾಡಬೇಕು.
0: ಲೈವ್ ತರ ನಡೀತಾರೆ
1: ಎಲ್ಲ ಆರ್ಕೆಸ್ಟ್ರಾ ಎಲ್ಲ, ಒಂದು 80 people 70 people ಎಲ್ಲರೂ ಬಾರಿಸ್ತಾ ಇರ್ತಾರೆ, ನಾವು ಒಂದ್ ಕಡೆ ನಾವು ಹಾಡ್ತಾ ಇರ್ತೀವಿ. ಆ ತರ ಅವಾಗಲ್ಲ ರೆಕಾರ್ಡಿಂಗ್ಸ್, ಸಪರೇಟ್ ರೂಮ್ ಇಲ್ಲ, ಎಸಿ ಇಲ್ಲ, ಅಯ್ಯೋ ಬೆವರ್ತಾ ಇರುತ್ತೆ. ಒಂದೇ ಹಾಲಲ್ಲಿ ಎಲ್ಲರೂ ನಿಂತ್ಕೊಂಡು ಅವ್ರು ಬಾರಿಸ್ತಾರೆ, ನಾವು ಹಾಡ್ತೀವಿ. ಆ ತರ
0: ಒಂದ್ ಸತಿ ತಪ್ಪಾದ್ರೆ ಇಡೀ
1: ಮತ್ತೆ ಬಿಗಿನಿಂಗ್ ಇಂದ ಫುಲ್ ಆಗಿ ಹಾಡ್ಬೇಕು. ಯಾರು ಮಿಸ್ಟೇಕ್ ಮಾಡ್ರೇನು, ಯಾರು ನಾವು ಹಾಡೋರು ಮಿಸ್ಟೇಕ್ ಮಾಡಬಹುದು, ಇನ್ಸ್ಟ್ರೂಮೆಂಟ್ಸ್ ಮಾಡಬಹುದು, ಇಲ್ಲ ರೆಕಾರ್ಡ್ ಇಷ್ಟೇ ಒಂದೊಂದ್ಸಲ ಲೆವೆಲ್ ಕರೆಕ್ಟ್ ಆಗಿ ಇಡದೆ ಇರ್ತಾರೆ, ಕಟ್ ಕಟ್ ಅಂತಾರೆ, ಮತ್ತೆ ಹಾಡ್ಬೇಕು, ಈ ತರ ಆಗತ್ತೆ. ಅದ್ ಏನಂದ್ರೆ ಎಕ್ಸ್ಪೆರಿಮೆಂಟ್ ಏನ್ ಮಾಡಿದಾರಂತೆ, ವಾಯ್ಸ್ ನಾದಸ್ವರ ಹೇಗಿರುತ್ತೆ ಸೇರುತ್ತೆ ಅಂತ ಗೊತ್ತಿಲ್ವಲ್ಲ, ಆ ದೊಡ್ಡ ಹಾಲಲ್ಲಿ ಬಾರಿಸ್ರೆ ಸೌಂಡ್ ತುಂಬಾ ದೊಡ್ಡ ವಾಲ್ಯೂಮ್ ಅಲ್ಲ. ನಾದಸ್ವರ ಡೋಲ್ ಅಂದ್ರೆ ತುಂಬಾ ವಾಲ್ಯೂಮ್ ಜಾಸ್ತಿ, ಮೈಕ್ ವಾಯ್ಸ್ ಮೈಕ್ ಪಿಕಪ್ ಮಾಡುತ್ತೆ, ಒಂದೇ ಜಾಗಲ್ಲೇ ಹಾಡ್ತೀವಲ್ಲ, ವಾಯ್ಸ್ ರೇಸ್ ಮಾಡ್ರೆ ಅದು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಆವಾಗ ಟ್ರ್ಯಾಕ್ ತೆಗೆದಿದ್ದಾರೆ ನಾದಸ್ವರಂ, ಟ್ರ್ಯಾಕ್ ತೆಗೆದು ಬಿಟ್ರು ಫುಲ್ ಸಾಂಗ್, ವಯಲನ್ ವಾಯ್ಸ್ ಪೋರ್ಷನ್ ಬಾರಿಸಿ ಆ ತರ ಟ್ರ್ಯಾಕ್ ತೆಗೆದ್ರು. ಟ್ರ್ಯಾಕ್ ತೆಗೆದು ಯಾರು ಹಾಡೋದು ಇನ್ನು ಅವ್ರು ಯೋಚನೆ, ಆಮೇಲೆ ಬಾಂಬೆಗೆ ತಗೊಂಡು ಹೋದ್ರಂತೆ. ನಾನು ಕೇಳಿದೆ, ಅವರು ಲತಾ ನಾನು ಹಾಡೋದಿಲ್ಲ ಅಂತ ಹೇಳಿರ್ತಾರೆ, ಆಮೇಲೆ ಇನ್ನು ಯಾರ್ಯಾರೋ ಟ್ರೈ ಮಾಡಿದಾರಂತೆ, ಹಾಡಲಿಲ್ಲ. ಆಮೇಲೆ ಪೀಲಿಲ್ಲ ಪಾಪ ಹೋಗ್ಬಿಟ್ರು, ಯಾವಾಗಲೂ ನೆನೆಸ್ತೀನಿ ನಾನು, ಆಕೆ ಹೇಳಿದಾಳಂತೆ. ಈ ನಾದಸ್ವರಂ ಪಿಚ್ಚಲ್ಲಿ ಈ ಸಾಂಗ್ ಈಗ ಇರೋ ಸಿಂಗರ್ಸ್ ಅಲ್ಲಿ ಇದು ಹಾಡ್ಬೇಕಂದ್ರೆ ಜಾನಕಿ ಮಾತ್ರನೇ ಹಾಡ್ಲಿಕ್ಕೆ ಸಾಧ್ಯ ಅಂತ. ಈಗ ನಾನು ಹಾಡೋದಿಲ್ಲ ಅನ್ನೋದು ಬೇರೆ, ಇನ್ನೊಂದು ಸಿಂಗರ್ ಹಾಡು ಅವ್ರನ್ನ ಹಾಡ್ಸಿರಿ ಅಂತ ಹೇಳೋದು ಎಷ್ಟು ದೊಡ್ಡ ಮನಸ್ಸು ಇರಬೇಕು.
0: ಖಂಡಿತ ಹೌದು, ಅಂದ್ರೆ ಒಬ್ಬ ಕಲಾವಿದೆ ಮತ್ತೊಬ್ಬ ಕಲಾವಿದೆಯನ್ನ ಮರ್ಯಾದೆ ಗೌರವ ಕೊಟ್ಟಾಗ.
1: ಅದು ಒಂದು ಸಿಂಗರ್ ಇನ್ನೊಂದು ಸಿಂಗರ್ ನೀವು ಹಾಡ್ಸಿರಿ ಅಂತ ಹೇಳಿದಾಳಂತೆ, ಎಷ್ಟು ದೊಡ್ಡ ವಿಷಯ ಅದು. ಆಮೇಲೆ ನನ್ನ ಹತ್ರ ಬಂದ್ರು, ಅವ್ರು ಹೇಳಿದ ಮೇಲೆ ಬಂದು ಸಾಂಗ್ ಇದೆ ರೆಕಾರ್ಡಿಂಗ್ ಅಂತ, ರಿಹರ್ಸಲ್ಸ್ 2 ರಿಹರ್ಸಲ್, ಒನ್ ಅವರ್ ರಿಹರ್ಸಲ್ ಮಾಡಿದ್ವಿ. ಆಮೇಲೆ ಒಂದು ಚಿಕ್ಕ ಸ್ಟುಡಿಯೋನಲ್ಲಿ ಅದು ಹೇಗೆ ಬರುತ್ತೆ ನಾದಸ್ವರಂ ಜೊತೆಯಲ್ಲಿ ವಾಯ್ಸ್ ಅಂತ ನೋಡ್ಬೇಕಲ್ಲ, ಎಕ್ಸ್ಪೆರಿಮೆಂಟ್ ತಾನೆ. ಫಸ್ಟ್ ಟೈಮ್ ಫುಲ್ ಸಾಂಗ್ ನಾದಸ್ವರಂ,
0: ತುಂಬಾನೇ
1: ದೊಡ್ಡ ವಿಷಯ ಅದು, ದೊಡ್ಡ ಪ್ರಾಸೆಸ್ ಅದು. ಚಿಕ್ಕ ಸ್ಟುಡಿಯೋನಲ್ಲಿ ಫಸ್ಟ್ ರೆಕಾರ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಪ್ಲೀಸ್ ಆಗಿ ಆಮೇಲೆ ದೊಡ್ಡ ಸ್ಟುಡಿಯೋನಲ್ಲಿ ಮಾಡಿದ್ದಾರೆ. ಅವರು ಜೀವ ಅಂತ ಅರುಣಾಚಲಂ ಸ್ಟುಡಿಯೋನಲ್ಲಿ ತುಂಬಾ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ ಟ್ರ್ಯಾಕೆ. ಆದ್ರೆ ಬಿಟ್ಟು ಬಿಟ್ಟಾಗಿಲ್ಲ ಹಾಡೋದು,
0: ಪೂರ್ತಿ
1: ಕೊನೆವರೆಗೂ ಒಂದೇ ಟೇಕು ಆತರ ಹಾಡಿದ್ದೆ. ಅದು ತುಂಬಾ ಹಿಟ್ ಅಂದ್ರೆ ನಾನು ನೆನೆಸ್ತೀನಿ, ಆವಾಗ ಯಾವಾಗಲೂ ಚಿಕ್ಕ ವಯಸ್ಸಿಂದ ನಾದಸ್ವರ ವಿದ್ವಾನ್ ಹತ್ರ 1 ಕಲ್ತ್ಕೊಂಡ್ರೇನು ಆ ಗುರು ಆಶೀರ್ವಾದ ನೋಡಿ. ನಾದಸ್ವರಂ ಸಾಂಗ್ ಈಗ ಕೂಡ ಅದು ಯಾವಾಗಲೂ ನಿಲ್ಲಿದೆ,
0: ಖಂಡಿತ
1: ಯಾವಾಗಲೂ ಹಿಟ್ಟದು, ಅದು ಯಾರು ಮರೆಯೋದೇ ಇಲ್ಲ ಆ ಸಾಂಗ್, ಅಂತ ಸಾಂಗ್ ಅದು ಅವರ ಆಶೀರ್ವಾದ ಅಂತ ನಾನು ನೆನೆಸ್ತೀನಿ. ಆ ತರ ಅದು ನಡೆದಿದೆ.

0: ಈಗ ನೀವು ಹಾಡುಗಳನ್ನ ಹಾಡ್ತಾ ಇದ್ದಾಗ ರಿಹರ್ಸಲ್ ಮಾಡ್ತಿದ್ರಲ್ಲ,
1: ರಿಹರ್ಸಲ್ ಯಾವ್ದೋ ಒಂದ್ ದಿವಸ ಇರುತ್ತೆ, ಒಂದೊಂದ್ ದಿವಸ ಇರಲ್ಲ. ಒಂದ್ ದಿವಸ ಬರ್ರಿ ಹೋಗ್ತೀವಿ, ನಮಗೋಸ್ಕರ ಏನ್ ಬೇಡ, ಅವ್ರಿಗೋಸ್ಕರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ನಾವು ರಿಹರ್ಸಲ್ ಹೋಗೋದು. ಹೋದ್ರೆ ಒಂದ್ಸಲ ಹಾಡು ಬರೆದು ಕೊಡ್ತಾರೆ, ಟ್ಯೂನ್ ಒಂದ್ಸಲ ಹಾಡ್ತಾರೆ, ಎರಡ್ ಸಲ.
0: ಈ ಹಾಡು ಹೇಗೆ ಕಲಿಸ್ತಾ ಇದ್ರು ಅಂದ್ರೆ,
1: ಇಲ್ಲ ಇಲ್ಲ
0: ಅಥವಾ ನಿಮ್ಗೆ ಹೇಳ್ಕೊಡ್ತಾ?
1: ನೊಟೇಷನ್ ಇಲ್ಲ ನನಗೆ, ಅದೆಲ್ಲ ಚಿಕ್ಕ ವಯಸ್ಸಿಂದಾನೆ ಅಭ್ಯಾಸ, ಅದಕ್ಕೆ ಗೊತ್ತಿಲ್ಲ ನನಗೆ ನೊಟೇಷನ್ ಬರೆಯೋದು ಅದೆಲ್ಲ. ಏನು ಬರುತ್ತೇನೆ ಕ್ಲಾಸಿಕಲ್ ದುಡ್ಡು, ಅದು ಸ್ವರ ನೋಡಿದಂದ್ರೆ ಹಾಡು ಹಾಡಲಿಕ್ಕೆ ಬರಲ್ಲ. ಅವ್ರು ಜೀವನ ಹೇಳಿಕೊಡ್ತಾರೆ ಮ್ಯೂಸಿಕ್ ಡೈರೆಕ್ಟ್, ಎರಡು ಮೂರು ಸಲ ಅವ್ರು ಹಾಡಿ ತೋರಿಸ್ತಾರೆ. ಆಮೇಲೆ ರೆಕಾರ್ಡಿಂಗ್ ಹೋದ್ಮೇಲೆ ಹೇಗೂ ಮಾನಿಟರ್ಸ್ ಇರುತ್ತೆ, ಟೇಕ್ ಇರುತ್ತೆ, ಐದಾರು ಸಲ ಹಾಡಬೇಕು, ಅದು ಹಾಗೆ ಹಾಡೋದು. ಆ ಥರ ನಡೀತಾ ಇತ್ತು ರಿಹರ್ಸಲ್ಸ್. ಒಂದೆರಡು ದಿವಸ ಒಂದೊಂದ್ಸಲ ಆರ್ಕೆಸ್ಟ್ರಾ ಜೊತೆಯಲ್ಲಿ ಕೂಡ ಒಂದು ರಿಹರ್ಸಲ್ ಇಟ್ಕೊಡ್ತಾ ಇದ್ರು, ಅದು ಸುಮ್ಮನೆ ಒಂದ್ಸಲ ಹಾಡೋದು ಬರೋದು ಅಷ್ಟೇ.
0: ಆಮೇಲೆ ಒಂಥರ ತಾಂತ್ರಿಕತೆ ತಂತ್ರಜ್ಞಾನ ಇಂಪ್ರೂವ್ ಆಗ್ತಾ ಹೋಗ್ತಾ ಎಲ್ಲ ರೆಕಾರ್ಡಿಂಗ್ ಸಿಸ್ಟಮ್ ಅಲ್ಲೂ ನಾವು ಬಹಳಷ್ಟು ಬದಲಾವಣೆಗಳನ್ನ ಕಂಡ್ವಿ.
1: ಆಮೇಲೆ ವಾಯ್ಸ್ಗೆ ರೂಮ್ ಅಂತ ಇಟ್ಟಿದ್ದಾರೆ, ಫಸ್ಟ್ ರೂಮ್ ಇಲ್ಲಲ್ಲ,
0: ಸಿಂಗರ್ಸ್
1: ಒಟ್ಟಿಗೆ ಸೇರಿ, ಆಮೇಲೆ ಸಿಂಗರ್ಸ್ಗೆ ರೂಮ್ ಇಡಬೇಕು ಸಪರೇಟ್ ಆಗಿ ಅಂತ, ಸಪರೇಷನ್ ಬರಬೇಕು ಅಂತ ರೂಮ್ ಇಡೋದು ಸ್ಟಾರ್ಟ್ ಮಾಡಿದ್ದಾರೆ. ಆವಾಗೆಲ್ಲ ಎ ಸಿ ಇಲ್ಲ, ಆಮೇಲೆ ಎ ಸಿ ಹೀಗೆಲ್ಲ ಬಂತು. ಏನು 10 ವರ್ಷ ಮುಂಚೆವರೆಗೂ ನಾನು ಹಾಗೇ ವಿತ್ ಆರ್ಕೆಸ್ಟ್ರಾನೇ ಹಾಡಿದೆ, ಆಮೇಲೆ ತಾನೇ ಟ್ರ್ಯಾಕ್ಸ್ ಎಲ್ಲ ಹಾಡಿದ್ದು. ಸಿಂಗಾರ್ ವಾಲ್ನೇ ಒಂದು ಟ್ರ್ಯಾಕು ಆವಾಗಲೇ, ಅಂದರೆ ಇದೆಲ್ಲ ಟ್ರ್ಯಾಕ್ಸ್ ಹಾಡಿಲ್ಲ. ಎಷ್ಟು ಸಾಂಗ್ಸ್ ಹಾಡಿದೆ ಕನ್ನಡದಲ್ಲಿ, ಯಾವುದು ಟ್ರ್ಯಾಕ್ ಇಲ್ಲ.

0: ಜನಕ್ಕೆ
1: ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ, ನಮಗೆಲ್ಲ ಗೊತ್ತಿದೆ
0: ತೆಲುಗು.
1: ತೆಲುಗು ಇಷ್ಟೊಂದು ಸುಂದರವಾದ ಕನ್ನಡ ಹಾಡುಗಳನ್ನ ಹಾಡಿ ನಮ್ಮ ಕನ್ನಡ ಜನರ ಮನ ಗೆದ್ರಲ್ಲ, ಯಾವ ರೀತಿ ನೀವು ಈ ಹಾಡುಗಳನ್ನ ಬರ್ಕೊಳ್ತಾ ಇದ್ರಿ?
0: ಅದು ನಾನು ಕನ್ನಡ ಮಾತ್ರ ಅಲ್ಲ, ಈಗ ತೆಲುಗು ತಮಿಳು ಕನ್ನಡ ಮಲಯಾಳ ರೆಗ್ಯುಲರ್ ದಿನಾಗಲೂ ರೆಕಾರ್ಡಿಂಗ್ಸ್ ಅದೆಲ್ಲರೂ ಕೂಡ ಮಲಯಾಳದವರು ಕೂಡ ನಾನು ಮಲಯಾಳಿ ಅಂತಾನೆ ತಿಳ್ಕೊಂತಾರೆ. ಅಂದ್ರೆ ಕನ್ನಡದವರು ಹಾಗೆ, ತೆಲುಗು ಅವರು ಹಾಗೆ, ತಮಿಳವರು ಹಾಗೆ, ಅದು ದೇವರು ಕೊಟ್ಟ ವರ ಅಷ್ಟೇ. ಈಗ ಒಂದು ವಿಷಯ ಹೇಳ್ತೀನಿ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಕಾಮನ್ ಲೆಟರ್ಸ್ ಇರುತ್ತೆ, ಒಂದೋ ಎರಡೋ ಸ್ಪೆಷಲ್ ಲೆಟರ್ಸ್ ಇರುತ್ತೆ. ನಮ್ ಕನ್ನಡದಲ್ಲಿ ಇಲ್ಲ, ಮಲಯಾಳದಲ್ಲಿ ಸ್ಪೆಷಲ್ ಲೆಟರ್ಸ್. ಈಗ ಎರಡು ತರ ಇದೆ, ಪನಿ ನೀರ್ ಗೊತ್ತಾಗ್ತಾ ಇದೆಯಾ ಪ್ರೊನೌನ್ಸಿಯೇಷನ್? ಪನಿ ನೀರ್ ಪುಷ್ಪಂಗಳ್, ಪನಿ ನೀರ್ ಪುಷ್ಪಂಗಳ್ ಎರಡು ತರ ಹೇಳ್ಬೇಕು. ನಾವು ಪ್ರೊನೌನ್ಸ್ ಮಾಡಲ್ಲ ಮಲಯಾಳದಲ್ಲಿ, ಪ್ರೊನೌನ್ಸ್ ಮಾಡ್ತಾರೆ.
2: ಬರ್ಕೊಂಡು ಹಾಡಿದ್ರು ಅಲ್ಲಿ ಆ ಭಾಷೆಗೆ ಒಂದು ಆಕ್ಸೆಂಟ್ ಅಂತಿರ್ತಲ್ಲ, ಅದನ್ನ ಕಲ್ತ್ಕೊಳ್ಳೋದು ನಿಮ್ಗೆ ಕಷ್ಟ ಆಗಲಿಲ್ಲ?
0: ಅದು ಕಲ್ತ್ಕೊಳ್ಳೋದೇನಿಲ್ಲ, ಆ ಸ್ಪೆಷಲ್ ಲೆಟರ್ಸ್ ನ ಅವ್ರನ್ನ ಒಂದ್ಸಲ ಪ್ರೊನೌನ್ಸ್ ಮಾಡ್ರಿ ಅಂತ ಕೇಳೋದು. ಏನ್ರಿ ನೀವ್ ಒಂದ್ಸಲ ವರ್ಡ್ ಹೇಳ್ರಿ,
2: ನಿಮ್ದು ಅದೇ ಸ್ಪೆಷಾಲಿಟಿ ತಾನೆ, ಅವ್ರು ಹೇಳಿದ್ದು ಹಿಡ್ಕೊಂಡ್ಬಿಡೋದು.
0: ಅವ್ರ ಆ ವರ್ಡ್ ಹೇಳ್ರೆ ಅದು ನಾವು ಹಿಡ್ಕೊಂಡ್ ಬಿಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಆ ತರ ಒರಿಯಾ ಸಾಂಗ್ಸ್ ಎಲ್ಲ 17 ಲ್ಯಾಂಗ್ವೇಜಸ್ ಹಾಡಿದೆ. ಒರಿಯಾನಲ್ಲಿ ಕೂಡ ತುಂಬಾ ಸಾಂಗ್ಸ್ ಹಾಡಿದ್ದೀನಿ. ಒರಿಯಾ ಒರಿಸ್ಸಾ ಗೌರ್ಮೆಂಟ್ ಅವಾರ್ಡ್ ಕೂಡ ಬಂತು. ಅವರೆಲ್ಲರೂ ಹೇಳ್ತಾರೆ ಯಾವ ಲ್ಯಾಂಗ್ವೇಜ್ ಹಾಡ್ರೇನು ನಮ್ಮ ನೇಟಿವಿಟಿ ಹಾಗೆ ಇದೆ ಅಂತಾರೆ. ದೇವ್ರ ಕೊಟ್ಟ ಗಿಫ್ಟ್
2: ಅಷ್ಟಿಲ್ಲ.
1: ಈಗ ನಿಮ್ಗೊಂದು ಗೀತೆ ಕೊಟ್ಟಾಗ ಅದ್ರದ್ದು ಅರ್ಥ ಏನು, ಅದ್ರಲ್ಲಿ ಏನ್ ಒಂದ್ ಸೀನ್ ಇದೆ, ಆತರ ಎಲ್ಲ ನೀವು ಸ್ಟಡಿ ಮಾಡ್ಕೊಂಡು
0: ಮೀನಿಂಗ್ ತಿಳ್ಕೊಂಡೇ ಹಾಡೋದು ಅವಾಗ? ಈಗಂದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಅವಾಗ ಅದ ಅರ್ಥ ಏನ್ರಿ ಹೇಳ್ರಿ ಅಂತ ತಿಳ್ಕೊಂಡು ಹಾಡ್ತೀವಿ. ಯಾವ ಲ್ಯಾಂಗ್ವೇಜ್ ಆದ್ರೆ
2: ಚಿತ್ರದ ಸನ್ನಿವೇಶ ಎಲ್ಲ ನಿಮ್ಗೆ
0: ಸನ್ನಿವೇಶ ಹೇಳ್ತಾ ಇದ್ರು. ಈಗ ಸನ್ನಿವೇಶ ಎಲ್ಲಿದೆ ರೀ? ಆವಾಗ ಸನ್ನಿವೇಶ ಎಲ್ಲ ಒಂದೇ ಸನ್ನಿವೇಶ. ಈಗ ಸನ್ನಿವೇಶಗಳು ಅಂತ ಏನಿಲ್ಲ, ಸಾಂಗ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ.
2: ಆಮೇಲೆ ಇದು ಅಷ್ಟೇ, ಯಾರ ಜೊತೆ ಹಾಡ್ತಾರೆ ಅನ್ನೋದು ಗೊತ್ತಿರಲ್ಲ.
0: ಡ್ಯುಯೆಟ್ಸ್ ಯಾರು ಹಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಮುಂಚೆ ಮೇಲ್ವಯಸ್ ಹಾಡಿ ಹೋದ್ರೆ ಅದಕ್ಕೆ ನಾವು ಹಾಡ್ರೆ ಪರವಾಗಿಲ್ಲ, ಮುಂದೆ ನಾನು ಹಾಡಿ ಆಮೇಲೆ ಮೇಲ್ವಯಸ್ ಬರುತ್ತೆ ಅಂತ ಇಟ್ಬೇರಿ. ಎಡೆಯಲ್ಲಿ ಗ್ಯಾಪ್ ಅಲ್ಲೆಲ್ಲ ಎಫೆಕ್ಟ್ ಬರುತ್ತೆ. ಒಂದು ಎರಡು ಲೈನ್ ಇರುತ್ತೆ, ಎರಡು ಲೈನ್ಗೆ ನಡುವಲ್ಲಿ ಒಂದು ನಗು, ಒಂದು ನಗು ಬೇಕು. ಆಮೇಲೆ ಎಫೆಕ್ಟ್ ಅಲ್ಲ,
2: ಎಫೆಕ್ಟ್ ಅಲ್ಲ. ನೀವು ಅಂತೂ ಎಷ್ಟು ಸಹಜವಾಗಿ ಕೊಟ್ಟಿದ್ದೀರಾ ಅಂದ್ರೆ, ಈಗ ನನ್ನ ನೆನ್ನೆ ಕೇಳ್ತಾ ಇದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಹಾಡುವಾಗ ನಗೋವಾಗಿದೆ ತುಂಬಲ್ಲಿ ಅನ್ನೋವಾಗ ನೀವು ಮಧ್ಯೆ ಮಧ್ಯೆ ನಗ್ತಿರಲ್ಲ, ಅದು ಅದು ನಿಜವಾಗ್ಲೂ ಬೇರೆ, ನಾವು ಊಹಿಸ್ಕೊಳಕು ಆಗಲ್ಲ ಅದು ಹೇಗೆ ಅಷ್ಟು ಸಹಜವಾಗಿ.
0: ಅದಿಬ್ರು ಸೇರಿ ಹಾಡ್ರಿ ದೂರ ಗ್ಯಾಪ್ ಅಲ್ಲೆಲ್ಲ ನಗ್ತೀನಿ. ಈಗ ಯಾರು ಹಾಡ್ತಾರೆ ಗೊತ್ತಿಲ್ಲ, ಹಾಡಿಲ್ಲ ಅವಾಗ ಹಾಡಲೇ ಇಲ್ಲ.
2: ಮೇಲ್ ಹಾಡಿಸ್ತಿದ್ರು.

ಇಂದಿನ ಸರಣಿಯಲ್ಲಿ ಎಸ್ ಜಾನಕಿ ಅವರನ್ನ ಸಂದರ್ಶಿಸಿದವರು ಮಾಲತಿ ಶರ್ಮಾ ಹಾಗೂ ಮಂಜುಳಾ. ಪ್ರಸಾರ ನಿರ್ವಹಣೆ ಮಂಜುಳಾ, ಪ್ರಸಾರ ಸಂಯೋಜನೆ ಎಂ ಶಿವರಾಮ್. ಈ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಭಾನುವಾರದ ವಿಶೇಷ ಬೆಳ್ಳಿ ಬದುಕು ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ಅನಂತರ ಹಿಂದಿಯಲ್ಲಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ.
1: आप सुन रहे हैं विविध भारती, देश की सुरीली धड़कन. प्रस्तुत कार्यक्रम

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ ಸರಿಯಾಗಿ 9:15:20 ಆತ್ಮೀಯರೇ, ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಹಿಂದಿ ಸುಂದರ ಚಿತ್ರಗೀತೆಗಳು ನಿಮಗಾಗಿ.

0: 9:27 ಈ ಹೊತ್ತಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಅಲೆ ಅಲೆ ತೇಲಿ ತೇಲಿ ಸಿಹಿ ಸಿಹಿ ಇಂಪನ್ನ ತರುತ್ತಿದೆ ದಿನವೂ ನಮ್ಮ ವಿವಿಧ ಭಾರತಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ವಿವಿಧ ಭಾರತಿ ವಿವಿಧ ಭಾರತಿ ವಿವಿಧ ಭಾರತಿ.
0: ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಿಂದಿ ಚಿತ್ರಗೀತೆಗಳು ನಿಮಗಾಗಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆ ಆರಂಭವಾಗಲಿರುವ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ವ್ಯವಹಾರ ಸಲಹಾ ಸಮಿತಿ ಸಭೆ ಕರೆದು ಸರ್ಕಾರವನ್ನು ಪ್ರತಿನಿಧಿಸುವ ಸದಸ್ಯರು ಮತ್ತು ವಿವಿಧ ರಾಜಕೀಯ ಪಕ್ಷಗಳು ಅಧಿವೇಶನದಲ್ಲಿ ಕೈಗೊಳ್ಳಬೇಕಾದ ಶಾಸಕಾಂಗ ಮತ್ತು ಇತರೆ ವ್ಯವಹಾರಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು. ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ದೇಶದ ಪ್ರಮುಖ ಸಾರ್ವಜನಿಕ ಆರೋಗ್ಯಕ್ಕೆ ಸವಾಲಾಗಿದ್ದು ಇದರ ವಿರುದ್ಧ ಜನಾಂದೋಲನ ರೂಪಿಸುವ ಅಗತ್ಯವಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ನವದೆಹಲಿಯಲ್ಲಿ ಇಂದು ಹೇಳಿದ್ದಾರೆ. ಅಬುಧಾಬಿಯ ಜಾಯೆದಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಆಗಸ್ಟ್ನಿಂದ ಭಾರತದ 22 ನಗರಗಳಿಗೆ ನೇರ ವಿಮಾನ ಸೇವೆ ಒದಗಿಸಲಿದೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್,

ಕ್ಯಾಂಟೀನ್ಗಳಲ್ಲಿ ಸೇವಾ ಶುಲ್ಕ ಗ್ರಾಹಕರ ಐಚ್ಛಿಕವಾಗಿದ್ದು ಸ್ವಯಂ ಸೇವಾ ಶುಲ್ಕ ವಿಧಿಸುತ್ತಿರುವುದರ ವಿರುದ್ಧ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಕ್ರಮ ಕೈಗೊಂಡಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಹಾಗೂ ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಲು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸನ್ನದ್ಧರಾಗಿರಬೇಕು ಎಂದು ಜಿಲ್ಲಾಧಿಕಾರಿ ಭಂವರ್ ಸಿಂಗ್ ಮೀನಾ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಪೂರ್ವ ನಗರಪಾಲಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಅಡಾಪ್ಟ್ ಮೀ ಸೆಕೆಂಡ್ ಇನ್ನಿಂಗ್ಸ್ ಎಂಬ ದೇಶಿ ಶ್ವಾನ ದತ್ತು ಪಡೆಯುವ ಕಾರ್ಯಕ್ರಮಕ್ಕೆ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಇಂದು ಚಾಲನೆ ನೀಡಿದರು. ಲಿಥುವೇನಿಯಾದ ವಿಲ್ನಿಯಸ್ನಲ್ಲಿ ನಡೆದ 37ನೇ ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತ 1 ಚಿನ್ನ ಮತ್ತು 3 ಬೆಳ್ಳಿ ಪದಕ ಗೆದ್ದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹತ್ತು ಗಂಟೆ ಮೂರು ನಿಮಿಷ ಹದಿನೈದು ಸೆಕೆಂಡ್ಗಳಾಗಿದೆ. ಇನ್ನೀಗ ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ ಪ್ರಣಯ ಗೀತೆಗಳ ಪ್ರೇಮ ನಿನಾದ. ಈ ಹೊತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಚನೆ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದಾಗಿತ್ತು. ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ವಿಜಯ್ ಆನಂದ್ ಅವರದ್ದು.

ಪ್ರಣಯ ಗೀತೆಗಳ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಸುಂದರ ಗೀತೆಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಹಾಗೆ ಡಾಕ್ಟರ್ ರಾಜ್ಕುಮಾರ್ ಪಿ ಸುಶೀಲಾ ಅವರ ಗಾಯನದಲ್ಲಿ ಎರಡು ಸುಂದರ ಪ್ರಣಯ ಗೀತೆಗಳು ನಿಮಗಾಗಿ.

ನಿಮ್ಮದಿ ಕಾರ್ಯಕ್ರಮ ಪ್ರಾಣಿಯ ಗೀತೆಗಳ ಪ್ರೇಮ ನಿನಾದ. ಮತ್ತಷ್ಟು ಮಗದಷ್ಟು ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಪ್ರಾಣಿಯ ಗೀತೆಗಳು 102.9 FM ನಲ್ಲಿ.

0: Zim zim.
1: ಹಂಸಲೇಖ ಅವರು ಬರೆದು ರಾಗ ಸಂಯೋಜನೆ ಮಾಡಿದ ಮೌನ ಸಂಗ್ರಾಮ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ.

10:31 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಿಮ್ಮದಿ ಕಾರ್ಯಕ್ರಮ ಪ್ರಾಣಿಯ ಗೀತೆಗಳ ಪ್ರೇಮ ನಿನಾದ. ನಕ್ಕರೆ ಮೊಗವದು ಚಂದ್ರನ ಸೊಗಸು, ತುಳಸಿ ಪತ್ರೆಯಷ್ಟೇ ಶುದ್ಧ ಆಕೆಯ ಮನಸ್ಸು. ಹೇಳು ಚಿಲುವೆ ನಾ ಹೇಗೆ ಮರೆಯಲಿ, ನೀ ಕೈ ಹಿಡಿದು ದಾಟಿದ ದಾರಿಯನ್ನ. ಸುಂದರ ಕವನವನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಕೇಳುಗರೊಬ್ರು.

ಕಾರ್ಯಕ್ರಮವನ್ನ ಕೇಳಿ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9483091029483091029. ಈ ಸಂಖ್ಯೆಗೆ ನಿಮ್ಮ ಪ್ರೀತಿಯ ಸಂದೇಶಗಳು ಹರಿದು ಬರಲಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಸ್ಟೇ ಟ್ಯೂನ್ 102.9 FM.

ನನ್ನ ಮನಸ್ಸನ್ನು ಕದ್ದ ಪ್ರೇಮದ ಬಲೆ. ಜೊತೆಯಾಗಿ ನಡೆಯುವ ಈ ಪಯಣ ನಮ್ಮಿಬ್ಬರ ಒಲವಿನ ಪವಿತ್ರ ತಾಣ.

ಪ್ರಣಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮದ ಮುಂದಿನ ಗೀತೆ ಭರ್ಜರಿ ಭೇಟಿ ಚಿತ್ರದಿಂದ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ರಚನೆ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಇಳಯರಾಜ ಅವರದ್ದು.

10:54:45 ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಪ್ರಾಣಿಯ ಗೀತೆಗಳ ಪ್ರೇಮ ನಿನಾದ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಬಹಳಷ್ಟು ಜನ ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನ ರವಾನಿಸಿದ್ದಾರೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಒಂದ್ ಸಾರಿ ನೋಡ್ಕೊಂಡು ಬಂದ್ಬಿಡೋಣ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ, ಹರೀಶ್ ಮಲ್ಲೇಶ್ವರಂನಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 3512 ಹೆಸರನ್ನ ತಿಳಿಸ್ಕೊಟ್ಟಿಲ್ಲ. ಅತನಿಯಿಂದ ಅನಿತಾ ಚಂದ್ರಕಾಂತ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ನಂಬರ್ ಎಂಡಿಂಗ್ ವಿತ್ 2773 ಇವರ ಸಂದೇಶ ಕೂಡ ಬಂದಿದೆ. ಹಾಗೆ ಎಸ್ ಎಂ ಶೋಭಾ ಅವರು ಹಾಸನದಿಂದ, ಸವದತ್ತಿಯಿಂದ ಪ್ರಸನ್ನ ಆಶಾ ಪ್ರತೀಕ್ಷಾ ಅವರ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಹಾಗೆ ಸಚಿನ್ ಅವರು ಬಾಗಲಕೋಟೆ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ರವಿ ಹೆಮ್ಮೆಚ್ ಅವರ ಸಂದೇಶ ಬಂದಿದೆ. ಹಾಗೇನೆ ಅನಿತಾ ಗುರುಪ್ರಸಾದ್ ಅವರು ಮೈಸೂರಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹೇಮಾವತಿ ಶ್ವೇತಾ ಸ್ವಾತಿ ಅವರು ಚೆಟ್ಟಿಮಾನಿ ಇಲ್ಲಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಮೋನಿಕಾ ಅವರು ಹಾಸನದಿಂದ, ಇವರ ಜೊತೆಗೆ ನಂಬರ್ ಎಂಡಿಂಗ್ ವಿತ್ 5488 ಇವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಸೌಭಾಗ್ಯ ಅವರು ರಾಜಾನ್ ಕುಂಟಿನ ಸಂದೇಶವನ್ನ ಕಳಿಸಿದ್ರೆ ನಂಬರ್ ಎಂಡಿಂಗ್ ವಿತ್ 557 ಇವರ ಸಂದೇಶ ಬಂದಿದೆ. ಗಿರ್ಜಮ್ಮ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕವಿತಾ ಅವರು ವಯಸ್ ಕಾಲೋನಿನ ಸಂದೇಶವನ್ನ ಕಳಿಸಿದ್ರೆ. ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಅನುಷಾ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಚಂದ್ರಮುಖಿ ಅವರು ಐಟಿಐ ಲೇಔಟ್ ಮಲ್ಲತಳ್ಳಿನ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ತಿರುಪತಿ ಲಕ್ಷ್ಮೀ ಕುಬೇರ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಚೆನ್ನಪ್ಪ ಅವರು ಜೆ ಪಿ ನಗರದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕೌಸಲ್ಯ ಬನಶಂಕರಿಯಿಂದ. ಇವರ ಜೊತೆಗೆ ಉಡುಪಿಯಿಂದ ಸತೀಶ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಹುಬ್ಬಳ್ಳಿಯಿಂದ ಕೇಶವಪುರದಿಂದ ಮೇಘ ಧ್ರುವ ಮಮತಾ ಅವರ ಸಂದೇಶ ಬಂದಿದೆ. ಉಮೇಶ್ ಅವರು ಸಂಕೇಶ್ವರದಿಂದ. ಹಾಗೆ ತೀರ್ಥೇಶ್ ಅವರು ಚನ್ನಪಟ್ಟಣದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಉಮೇಶ್ ಸಂಕೇಶ್ವರ ಇಂದ. ಹಾಗೆ ಮತ್ತೆ ಅವರು ನಂಬರ್ ನಿಮಿತ್ತ 396 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪುಷ್ಪಾ ಶಾನ್ಭಾಗ್ ಅವರು ಗದಗಿನ ಸಂದೇಶವನ್ನು ಕಳಿಸಿದ್ದಾರೆ. ಸಂಧ್ಯಾ ಮೋಹನ್ ಅವರು ಆರ್ ಎಂ ನಗರದಿಂದ. ಹಾಗೆ ನಂಬರ್ ಎಂಡಿಂಗ್ ವಿತ್ 554 ಸುರೇಶ್ ಭಟ್ ಅವರು ಗೌರಿಬಿದನೂರಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇವರ ಜೊತೆಗೆ ಹುಸೇನ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ, ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ವಿಜಯ್ ಕುಮಾರ್ ಅವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಸಂಜಯ್ ಅವರು

ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಗುಳೇದ ಗುಡ್ಡದಿಂದ ವಿರೂಪಾಕ್ಷ ಅವರು ಸಟ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ಯಾರು ಅಂತ ಹೇಳಿದ್ರೆ ಮಹಲಿಂಗಪ್ಪ ಜಲವಾದಿ ಅವರು ಕೂಡ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನಂಬರ್ ನಿಂಗಿತ್ತು 1921 ರಸರಾಜು ಅವರು ಚಿಕ್ಕ ಅಂಕನೇಳಿಂದ ಸಂದೇಶವನ್ನ ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ಯಾರು ಸಂದೇಶ ಕಳಿಸಿದ್ದಾರೆ, ಮಾದನ ಹಿಪ್ರಗಿಯಿಂದ ಶಿವಲಿಂಗಪ್ಪ ಬದ್ರೆ ಕುಟುಂಬದವರ ಸಂದೇಶ ಬಂದಿದೆ. ನಂಬರ್ ಎಂಡಿಂಗ್ ವಿತ್ 8901 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಹಾಡುಗಳು ಎಲ್ಲವನ್ನ ಕೂಡ ಕೇಳ್ತಾ ಇದ್ದೀವಿ ಅಂತ ಹೇಳ್ತಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಕಾರ್ಯಕ್ರಮದ ಕೊನೆಯ ಒಂದು ಸುಂದರ ಗೀತೆ ಆದಿತಗಳು ಚಿತ್ರದಿಂದ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ 15,000 ಶಾಲಾ ಶಿಕ್ಷಕರ ನೇಮಕಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಘಟನೋತ್ತರ ಅನುಮೋದನೆ ನೀಡಲಾಯಿತು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿಯ 114 ಕೆರೆಗಳು ಹಾಗೂ ಕುಡಿಯುವ ನೀರಿಗಾಗಿ ಗಾಯತ್ರಿ ಜಲಾಶಯ ತುಂಬಿಸಲು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಮಳೆ ಕೊರತೆಯಿಂದ ಜಲಾಶಯಗಳ ನೀರಿನ ಮಟ್ಟ ತೀರಾ ಕುಸಿದಿರುವುದರಿಂದ ಜಲಾಶಯದ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಜಿಲ್ಲಾಡಳಿತಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹೊಳೆನರಸೀಪುರದಲ್ಲಿ ನಾಳೆ ನಡೆಯಲಿದ್ದು, ತಾಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಸೋಮವಾರ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಆದೇಶ ಹೊರಡಿಸಿದ್ದಾರೆ. ಸೇವಾ ಶುಲ್ಕ ಎನ್ನುವುದು ಉತ್ತಮ ಸೇವೆಗೆ ಗ್ರಾಹಕರು ಪ್ರೀತಿಯಿಂದ ಕೊಡುವ ಕಾಣಿಕೆಯಾಗಿದ್ದು, ಅದನ್ನು ಒತ್ತಾಯದಿಂದ ಪಡೆಯುವುದು ಮತ್ತು ಪೂರ್ವ ನಿಯೋಜಿತವಾಗಿ ವಿಧಿಸುವುದು ತರವಲ್ಲ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹೊಸದಾಗಿ ನಿರ್ಮಿಸಿರುವ ಶಬ್ದ ಸಂಗ್ರಹಾಲಯವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಲೋಕಾರ್ಪಣೆ ಮಾಡಿದರು. ಜಮ್ಮು ಕಾಶ್ಮೀರದ ರಾಜೌರಿ ಮತ್ತು ಪೂಂಚ್ನಲ್ಲಿ ಇಂದು ಧಾರಾಕಾರ ಮಳೆಯಿಂದಾಗಿ ಭೂಕುಸಿತ ಮತ್ತು ಹಠಾತ್ ಪ್ರವಾಹ ಸಂಭವಿಸಿದ್ದು, ಕನಿಷ್ಠ 11 ಮಂದಿ ಅಸುನೀಗಿದ್ದಾರೆ. 7 ಮಂದಿ ನಾಪತ್ತೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಬ್ಯಾಂಕ್ ರಾಷ್ಟ್ರೀಕರಣ ದಿನ. 1969 ಜುಲೈ 19 ಅಂದಿನ ಪ್ರಧಾನಮಂತ್ರಿ ಇಂದಿರಾಗಾಂಧಿಯವರು ಗ್ರಾಮೀಣ ಭಾಗಗಳ ಆರ್ಥಿಕ ಅಭಿವೃದ್ಧಿಯ ಗುರಿಯೊಂದಿಗೆ ದೇಶದ 14 ಪ್ರಮುಖ ಖಾಸಗಿ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸುವ ನಿರ್ಧಾರ ಕೈಗೊಂಡಿದ್ದರು. ಗಯಾನಾದಲ್ಲಿ 116 ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಪೊಮೊರೂನ್ ನದಿ ಸಮೀಪ ಮಗುಚಿ ಬಿದ್ದಿದೆ. ಈವರೆಗೆ 53 ಜನರನ್ನು ರಕ್ಷಿಸಲಾಗಿದೆ ಎಂದು ಗಯಾನಾ ಪ್ರಧಾನಿ ಮಾರ್ಕ್ ಫಿಲಿಪ್ಸ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಸ್ಪೇನ್ ಮುಖಾಮುಖಿಯಾಗಲಿವೆ. ಅಂತಿಮ ಹಣಾಹಣಿಗೆ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದು, ವಿವಿಧೆಡೆ ವೀಕ್ಷಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ ಸರಿಯಾಗಿ 11:03. ನಾಳಿನ ನಮ್ಮ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಪ್ರಾರಂಭವಾಗುವುದು. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.